ಕಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಬೇರೆ ಸಬು ತೋರ್ಬೆ ಸರಸಕ್ಕೆ ತೆರೆದರೆ ಬೇರೆ ಸಬು ತೋರ್ಬೆ ಏಕೆ ನನ್ನಲ್ಲಿ
1: ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇದುವರೆಗೆ ನಮಕರ ರವಿಚಂದ್ರ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಸಫರ್ ಚಿತ್ರದ ಗೀತೆ.

ಇದುವರೆಗೂ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇನ್ನು ಮುಂದೆ 101.4 FM ಕೇಂದ್ರದಿಂದ ಚಿತ್ರಗೀತೆಗಳನ್ನ ಮುಂದುವರೆಸುತ್ತಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಂಗಾ ಕಾವೇರಿ ಚಿತ್ರಕ್ಕೆಂದು ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಗಳನ್ನು ಕೇಳೋಣ. ಸಾಹುಕಾರ ಚಿತ್ರದ ಗೀತೆಗಳು, ಕೇಳಿಬರುವ ಸ್ವರಗಳು ಚಿತ್ರ ಉದಿತ್ ನಾರಾಯಣವರವು. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 625 ಕಿಲೋಹರ್ಟ್ಸ್ 103.5 ಹಾಗೂ 101.4 ಎಫ್ಎಂ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಇದೀಗ ಜೋಗಪ್ಪ ಜಂಗಮ್ಮ ಗೀತೆಯನ್ನು ಕೇಳೋಣ. ಶ್ರೀ ಮಂಜುನಾಥ ಚಿತ್ರದಿಂದ ಗೀತೆಗೆ ಮುನ್ನ ಒಂದು ವಿರಾಮ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಸ್ವರಗಳಲ್ಲಿ ಕೇಳಿ ಈ ಗೀತೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಸ್ನೇಹಲೋಕ ಚಿತ್ರದ ಗೀತೆಗಳನ್ನ ಸುರೇಶ್ ಪೀಟರ್ಸ್, ರಾಜೇಶ್, ಮಹೇಂದ್ರ ಮತ್ತು ಚಿತ್ರ ಅವರ ಸ್ವರಗಳಲ್ಲಿ.

ಸ್ನೇಹನ ಪ್ರೀತಿನ ಚಿತ್ರದ ಗೀತೆಗಳನ್ನ ಕೇಳಿದಿರಿ. ಕೇಳಿ ಬಂದ ಸ್ವರಗಳು ಚಿತ್ರ ಜನನಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಶ್ರೀನಿವಾಸ್, ಚೈತ್ರ, ರಾಜೇಶ್ ಕೃಷ್ಣ ಮತ್ತು ಹೇಮಂತ್ ಅವರವು. ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ.

0: ಸಹೋದರಿ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
7: ಸೇವಾ ಮಾಹಿತಿ. 2026ರ ಮುಂಗಾರು ಜಿಲ್ಲೆಯಾದ್ಯಂತ ಪ್ರಾರಂಭವಾಗಲಿದ್ದು, ಜಿಲ್ಲೆಯಲ್ಲಿ ಪ್ರಮುಖ ಕೃಷಿ ಬೆಳೆಗಳಾದ ಭತ್ತ ಮತ್ತು ಮುಸುಕಿನ ಜೋಳ ಹಾಗೂ ಅಲ್ಪ ಪ್ರಮಾಣದಲ್ಲಿ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳ ಬಿತ್ತನೆ ಕಾರ್ಯ ಪ್ರಾರಂಭವಾಗಲಿದ್ದು, ಈ ಸಮಯದಲ್ಲಿ ಜಿಲ್ಲೆಯ ರೈತರಿಗೆ ಪ್ರಮುಖವಾಗಿ ಬಿತ್ತನೆ ಬೀಜಗಳು ಹಾಗೂ ರಸಗೊಬ್ಬರಗಳ ದಾಸ್ತಾನುಗೊಳಿಸಲಾಗಿದ್ದು, ಬಿತ್ತನೆಗೆ ಮುನ್ನ ರೈತರು ಈ ಕೆಳಕಂಡ ಈಗ ಹೇಳುವ ಕ್ರಮಗಳನ್ನು ಅನುಸರಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಸಲಹೆ ನೀಡಿರುತ್ತಾರೆ. ಬೆಳೆಗಳಿಗೆ ಅನುಗುಣವಾಗಿ ಕ್ರಮಬದ್ಧವಾಗಿ ಭೂಮಿ ಸಿದ್ಧತೆ ಕೈಗೊಳ್ಳುವುದು, ಬೀಜ, ಗೊಬ್ಬರ, ಕೀಟನಾಶಕ ಅಥವಾ ಇನ್ನಿತರ ಯಾವುದೇ ಕೃಷಿ ಪರಿಕರಗಳನ್ನು ಅಧಿಕೃತ ಮಾರಾಟ ಮಳಿಗೆಗಳಿಂದಲೇ ಖರೀದಿಸಬೇಕು. 2026ರ ಮುಂಗಾರಿನಲ್ಲಿ ಹವಾಮಾನ ವರದಿಗಳ ಮುನ್ಸೂಚನೆಯಂತೆ ಎಲ್ನೀನೋ ಕಾರಣದಿಂದ ವಾಡಿಕೆಗಿಂತ ಮಳೆಯ ಪ್ರಮಾಣ ಶೇಕಡಾ 90-92% ಕಡಿಮೆಯಾಗುವ ಸಾಧ್ಯತೆ ಇದ್ದು, ರೈತರು ಹವಾಮಾನ ವರದಿಗಳನ್ನು ಗಮನಿಸಿ ಬಿತ್ತನೆ ಹಾಗೂ ಇತರೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ಬೀಜಗಳನ್ನು ಬಿತ್ತುವ ಮುನ್ನ ಬೆಳೆಗೆ ಅನುಗುಣವಾಗಿ ಸಾಕಷ್ಟು ತೇವಾಂಶವಿರುವುದನ್ನು ಖಾತರಿಪಡಿಸಿಕೊಂಡು ಬಿತ್ತನೆ ಮಾಡುವುದು. ತೇವಾಂಶ ಕಡಿಮೆ ಇದ್ದಲ್ಲಿ ಬೀಜವು ಮೊಳಕೆ ಬಂದು ಮಣ್ಣಿನಿಂದ ಹೊರಗೆ ಬರಲಾಗದೆ ಭೂಮಿಯಲ್ಲಿಯೇ ಮುರುಟಿ ಹೋಗುವ ಸಾಧ್ಯತೆ ಇದ್ದು, ಜಿಲ್ಲೆಯಲ್ಲಿ ರೈತರು ಬೆಳೆಗಳಿಗೆ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದು, ಸಾಮಾನ್ಯವಾಗಿ ಸಾರಜನಕ, ಯೂರಿಯಾ ಹಾಗೂ ರಂಜಕಯುಕ್ತ ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಕೆ ಹೆಚ್ಚಾಗಿ ಮಾಡುತ್ತಿದ್ದು, ಈ ರಸಗೊಬ್ಬರದಲ್ಲಿ ಪೊಟ್ಯಾಷ್ ಅಂಶವಿರುವುದಿಲ್ಲ. ಪೊಟ್ಯಾಷ್ ಪೋಷಕಾಂಶವು ಬೆಳೆಗಳಿಗೆ ರೋಗ ಹಾಗೂ ಕೀಟಬಾಧೆಯನ್ನು ತಡೆಗೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಕಾಳುಗಳನ್ನು ಸದೃಢಗೊಳಿಸಿ ಹೆಚ್ಚು ತೂಕ ಬರುವಂತೆ ಮಾಡುತ್ತದೆ. ಇದರಿಂದ ಇಳುವರಿಯೂ ಹೆಚ್ಚಾಗುವುದು. ಕಾರಣ, ರೈತರು ಬಿತ್ತನೆಯ ಸಮಯದಲ್ಲಿ ಸಾರಜನಕ ರಂಜಕ ಹಾಗೂ ಪೊಟ್ಯಾಷ್ ಪೋಷಕಾಂಶಗಳನ್ನು ಹೊಂದಿರುವ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಸುವಂತೆ ಹೇಳಲಾಗಿದೆ. ಇದಲ್ಲದೆ ಬೆಳೆಗಳ ಬೆಳವಣಿಗೆ ಹಂತದಲ್ಲಿ ರೈತರು ಯಥೇಚ್ಛವಾಗಿ ಸಾರಜನಕ ರಸಗೊಬ್ಬರವನ್ನು ಮೇಲುಗೊಬ್ಬರವಾಗಿ ಬಳಸುತ್ತಿದ್ದು, ಇದರಿಂದ ಬೆಳೆಗಳಿಗೆ ರೋಗ ಮತ್ತು ಕೀಟಬಾಧೆಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು, ರೈತರು ಹವಾಮಾನ ಆಧರಿಸಿ ಶಿಫಾರಸು ಪ್ರಮಾಣದಲ್ಲಿ ಯೂರಿಯಾ ರಸಗೊಬ್ಬರ ಬಳಸಲು ಕ್ರಮ ವಹಿಸಲು, ಮೇಲುಗೊಬ್ಬರ ಬಳಸುವಾಗ ಹರಳು ರೂಪದ ಯೂರಿಯಾ ಗೊಬ್ಬರದ ಬದಲು ನವೀನ ತಾಂತ್ರಿಕತೆಯ ಸಿಂಪರಣೆ ಮಾಡಬಹುದಾಗಿದ್ದು, ದ್ರವ ರೂಪದ ನ್ಯಾನೋ ಪ್ಲಸ್ ಯೂರಿಯಾ ಅಥವಾ ನ್ಯಾನೋ ಡಿಎಪಿಗಳನ್ನು ಬಳಸುವುದು, ಇವುಗಳನ್ನು ಬಳಸುವುದರಿಂದ ನೇರವಾಗಿ ಎಲೆಗಳ ಮೇಲೆ ಸಿಂಪರಣೆ ಮಾಡುವುದರಿಂದ ಬೆಳೆಗಳು ನೇರವಾಗಿ ಪೋಷಕಾಂಶಗಳನ್ನು ಹೀರಿಕೊಂಡು ಶೀಘ್ರವಾಗಿ ಬೆಳೆಯುತ್ತವೆ ಹಾಗೂ ಪರಿಸರಕ್ಕೆ ಆಗುವ ಹಾನಿ ಕಡಿಮೆ ಮಾಡಬಹುದಾಗಿದೆ. ಸೇವಾ ಮಾಹಿತಿ ಪ್ರಸಾರವಾಯಿತು. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ, 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗಿರಿಯ ಮುಖ್ಯ ವಿಜ್ಞಾನಿ ಬೇಸಾಯ ಶಾಸ್ತ್ರ ಮತ್ತು ಮುಖ್ಯಸ್ಥರಾದ ಡಾ ಎಚ್ಜಿ ಸಣ್ಣತಿಮ್ಮಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಬಹುದು. ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ, ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳನ್ನು ಕುರಿತು ಮಾಹಿತಿಯನ್ನು ಕೇಳಬಹುದು. ಕೃಷಿ ಉಳಿಸಿ ಆಂದೋಲನ 2026 ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಎಸ್ಎಂ ಸುಧಾಕರ್. ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳನ್ನು ಆಲಿಸಬಹುದು, 9:30 ಯಕ್ಷಗಾನ. ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರಿಂದ ಯಕ್ಷಗಾನವನ್ನು ಆಲಿಸಬಹುದು. ಇಂದಿನ ಪ್ರಸಂಗ ಶ್ರೀಕೃಷ್ಣ ಸಂಧಾನ, ಇದರ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಇಂದು ರಾತ್ರಿ 10:00 ಚಿತ್ರಗೀತೆಗಳು, 10:30 ಕಿಸಾನ್ ಕಲ್ಯಾಣ್ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಗೀತಾರಾಧನಾ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 6:35 ಕರುನಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುನಾಳು ಬಾಬೆಳಕೆ ಕಥನಗಳು. 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಶುಂಠಿ ಸಸಿ ಮಡಿಯಲ್ಲಿ ಬರುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ತಜ್ಞರಾದ ಡಾಕ್ಟರ್ ಲತಾ ಎಂ ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಇವರಿಂದ ಮಾಹಿತಿ ತಿಳಿಯಬಹುದು. 6:45 ಹೆಲ್ತ್ ಅಂಡ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಸರ್ಪಸುತ್ತು ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಶಾಂತಲಾ ಆರ್ಎಂ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಬಹುದು. ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಾಳೆ ಬೆಳಿಗ್ಗೆ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ. 9:05

ಕೇಳಿದ್ದಕ್ಕೆ ಮಿಕ್ಸ್ ಮೆಲೋಡಿ. 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಪಾಪೇನಹಳ್ಳಿಯ ಶ್ರೀಮತಿ ಹನುಮಕ್ಕ ಮತ್ತು ತಂಡದವರಿಂದ ಮೈಲಾರಲಿಂಗಸ್ವಾಮಿ ಪದ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭವನ ಹೊಸ ದೀಪಾವಳಿ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ, ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. ನಾಳಿನ ವಿಷಯ ಪಿಎಂ ಲೈವ್ ಸ್ಟಾಕ್ ಮಿಷನ್. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. 1:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಎಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳ ಕಾರ್ಯಕ್ರಮ, 3:01 ಚಾರ್ಟ್ ಶೋ 101.4 ಎಫ್ಎಂ ಕೇಂದ್ರದಿಂದ. 4:00 ಚಿತ್ರಗೀತೆಗಳು ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ, ನಿಮಗಾಗಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಆಲಿಸಬಹುದು. 5:00 to 6:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ 103.5 ಹಾಗೂ 675 ಕಿಲೋಹರ್ಟ್ಸ್ಗಳಲ್ಲಿ. 6:00 ಸೇವಾ ಮಾಹಿತಿ, 6:30 ರಸವಾರ್ತೆ. ನಾಳೆ ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದಲ್ಲಿ ಕಂಡುಬರುವ ಎಲೆ ತಿನ್ನುವ ಹುಳುವಿನ ಬಾಧೆ ಮತ್ತು ಹಾನಿಯ ಲಕ್ಷಣ ಹಾಗೂ ನಿರ್ವಹಣಾ ಕ್ರಮಗಳು, ಈ ಕುರಿತು ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶರಣಬಸಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಡಾ ಎಸ್ ಎಂ ಸುಧಾಕರ್. ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ, ನಂತರ ಸಮತೋಲಿತ ರಸಗೊಬ್ಬರಗಳ ಕುರಿತು ಮಾಹಿತಿ, ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳ ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಬಹುದು. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 10:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸಬಹುದು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಕೇಳಿದರೆ ಇದೊಂದು ಪ್ರಕಟಣೆ. ಶಿವಮೊಗ್ಗ ನಗರ ಉಪವಿಭಾಗ 2ರ ಘಟಕ 5ರ ವ್ಯಾಪ್ತಿಯಲ್ಲಿ ಬಿಎಚ್ ರಸ್ತೆಯಲ್ಲಿ ತುರ್ತು ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದು ಜೂನ್ 3ರಂದು ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಭಾರತೀ ಕಾಲೋನಿ, ಪಂಚವಟಿ ಕಾಲೋನಿ, ಬಿಎಚ್ ರಸ್ತೆ, ಎನ್ಟಿ ರಸ್ತೆ, ಜೆಎಸ್ಸಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘವು ಜೂನ್ 5ರಂದು ಬೆಳಗ್ಗೆ 10ಕ್ಕೆ ನಗರದ ವಿನೋಬನಗರ 100 ಅಡಿ ರಸ್ತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದ ಹಾಪ್ಕಮ್ಸ್ ಜಾಗದಲ್ಲಿ ಹಣ್ಣಿನ ಮೇಳ ಆಯೋಜಿಸಿದ್ದು ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಮತ್ತು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಭಾಗವಹಿಸಿ ಉದ್ಘಾಟನಾ ನೆರವೇರಿಸಲಿದ್ದಾರೆ ಎಂದು ಹಾಪ್ಕಮ್ಸ್ ವ್ಯವಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಅವಲೋಕನ. ವಿಷಯ: ಸರತಿ ಸಾಲಿನಿಂದ ಕ್ಯೂಆರ್ ಕೋಡ್ ವರೆಗೆ ಭಾರತದ ಪಾವತಿ ಕ್ರಾಂತಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಕೆಲವು ವರ್ಷಗಳ ಹಿಂದೆ ಒಂದು ಸರಳ ಆರ್ಥಿಕ ವಹಿವಾಟು ಸಮಯ, ಶ್ರಮ ಮತ್ತು ತಾಳ್ಮೆಯನ್ನು ಬಯಸುತ್ತಿತ್ತು. ಬಿಲ್ ಪಾವತಿಸುವುದು ಎಂದರೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವುದು ಎಂದರ್ಥವಾಗಿತ್ತು. ಹಣ ಕಳುಹಿಸಲು ಬ್ಯಾಂಕಿಗೆ ಭೇಟಿ ನೀಡುವುದು, ಫಾರ್ಮ್ಗಳನ್ನು ಭರ್ತಿ ಮಾಡುವುದು ಮತ್ತು ದೃಢೀಕರಣಕ್ಕಾಗಿ ದಿನಗಟ್ಟಲೆ ಕಾಯುವುದು ಅನಿವಾರ್ಯವಾಗಿತ್ತು. ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಭಾರತದ ಲಕ್ಷಾಂತರ ಜನರು ಹಣಕಾಸು ವ್ಯವಸ್ಥೆಯಿಂದಲೇ ಹೊರಗುಳಿದಿದ್ದರು. ಆದರೆ ಅಂತಹ ಭಾರತ ಈಗ ಇತಿಹಾಸ. ಭಾರತದ ಆರ್ಥಿಕ ಪ್ರಯಾಣವು ಶತಮಾನಗಳಿಂದ ವಿಕಸನಗೊಂಡಿದೆ. ವಿನಿಮಯ ಪದ್ಧತಿಯಿಂದ ಹಿಡಿದು ನಾಣ್ಯಗಳು, ಕಾಗದದ ಕರೆನ್ಸಿ ಮತ್ತು ಚೆಕ್ಗಳವರೆಗೆ ಅದು ಬೆಳೆದಿದೆ. ಆಧುನಿಕ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ನಗದು ಹಣವೇ ವಹಿವಾಟಿನ ಪ್ರಬಲ ಮಾಧ್ಯಮವಾಗಿತ್ತು. ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳು ಪಾವತಿಗಳನ್ನು ಔಪಚಾರಿಕಗೊಳಿಸಿದರೂ ಅವು ನಿಧಾನಗತಿಯದ್ದವು ಮತ್ತು ಸೀಮಿತ ವರ್ಗದವರಿಗೆ ಮಾತ್ರ ಲಭ್ಯವಿದ್ದವು. ಬ್ಯಾಂಕಿಂಗ್ ಮೂಲಸೌಕರ್ಯವು ಹೆಚ್ಚಾಗಿ ನಗರ ಕೇಂದ್ರಿತವಾಗಿದ್ದು ಗ್ರಾಮೀಣ ಮತ್ತು ದೂರದ ಪ್ರದೇಶದ ಜನರಿಗೆ ಸೇವೆಗಳು ಸರಿಯಾಗಿ ತಲುಪುತ್ತಿರಲಿಲ್ಲ. 2000ದ ದಶಕದ ಆರಂಭವು ಪಾವತಿಗಳಲ್ಲಿ ಡಿಜಿಟಲ್ ರೂಪಾಂತರದ ಆರಂಭವನ್ನು ಸೂಚಿಸಿತು. ಭಾರತೀಯ ರಿಸರ್ವ್ ಬ್ಯಾಂಕ್ 2004ರಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮತ್ತು 2010ರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನಂತಹ ವ್ಯವಸ್ಥೆಗಳನ್ನು ಪರಿಚಯಿಸಿತು. ಇದು ವೇಗವಾಗಿ ಮತ್ತು 24 ಗಂಟೆಯೂ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿತು. ಇವು ಪ್ರಮುಖ ಮೈಲುಗಲ್ಲುಗಳಾಗಿದ್ದವು. ಆದರೆ ಇವುಗಳ ವ್ಯಾಪ್ತಿಯು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅನೇಕರಿಗೆ ಔಪಚಾರಿಕ ಹಣಕಾಸು ಸೇವೆಗಳ ಪ್ರವೇಶವು ಸೀಮಿತವಾಗಿಯೇ ಇತ್ತು. ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದು ಸಾಲ, ವಿಮೆ ಅಥವಾ ಸುರಕ್ಷಿತ ಉಳಿತಾಯದ ಸೌಲಭ್ಯವನ್ನು ಹೊಂದಿರಲಿಲ್ಲ. ವಿಸ್ತರಿಸಬಹುದಾದ, ಒಳಗೊಳ್ಳುವ ಮತ್ತು ನೈಜ ಸಮಯದ ಡಿಜಿಟಲ್ ಮೂಲಸೌಕರ್ಯದ ಕೊರತೆಯು ಆರ್ಥಿಕ ಬೆಳವಣಿಗೆಯ ಪ್ರಯೋಜನಗಳು ಎಲ್ಲರಿಗೂ ಪೂರ್ಣವಾಗಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಂತದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯ ಅಗತ್ಯವು ಸ್ಪಷ್ಟವಾಗಿತ್ತು ಮತ್ತು ಇದೇ ಅಗತ್ಯವು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಭಾರತದ ಡಿಜಿಟಲ್ ಪಾವತಿ ರೂಪಾಂತರವು 3 ಪ್ರಮುಖ ಸ್ತಂಭಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಧಾರ್ ಮತ್ತು ಮೊಬೈಲ್ ಸಂಪರ್ಕ, ಇವುಗಳನ್ನು ಒಟ್ಟಾಗಿ ಜಾನ್ ಟ್ರಿನಿಟಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಸ್ತಂಭವೂ ಒಂದು ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ. ಆದರೆ ಇವೆಲ್ಲವೂ ಒಟ್ಟಾಗಿ ಸೋರಿಕೆಗಳನ್ನು ಕಡಿಮೆ ಮಾಡುವ ಮೂಲಕ, ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಮತ್ತು ನಾಗರಿಕರನ್ನು ಡಿಜಿಟಲ್ ಸೇವೆಯೊಂದಿಗೆ ತೊಡಗಿಸಿಕೊಳ್ಳಲು ಸಿದ್ದಪಡಿಸುವ ಮೂಲಕ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿವೆ. 2016ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಪ್ರಾರಂಭಿಸಿತು. ಈ ವ್ಯವಸ್ಥೆಯು ಭಾರತದಲ್ಲಿ ಹಣದ ಚಲಾವಣೆಯ ವಿಧಾನವನ್ನೇ ಮೂಲಭೂತವಾಗಿ ಸರಳೀಗೊಳಿಸಿತು. ಯುಪಿಐನ ಪರಿಕಲ್ಪನೆಯು ಅದರ ಸರಳತೆಯಿಂದಾಗಿಯೇ ಅತ್ಯಂತ ಅಮೂಲಾಗ್ರವಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಲು ಯಾವುದೇ ಖಾತೆ ಸಂಖ್ಯೆಗಳಿಲ್ಲ. ಬಳಕೆದಾರರು ತಕ್ಷಣದ ಹಣ ವರ್ಗಾವಣೆಯನ್ನು ಪ್ರಾರಂಭಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆ, ಯುಪಿಐ ಐಡಿ ಮತ್ತು ಸುರಕ್ಷಿತ ದೃಢೀಕರಣವನ್ನು ಹೊಂದಿದ್ದರೆ ಸಾಕು. ವಹಿವಾಟುಗಳು ನೈಜ ಸಮಯದಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ದಿನದ 24 ಗಂಟೆಯೂ ಲಭ್ಯವಿರುತ್ತವೆ ಮತ್ತು ವಿವಿಧ ಬ್ಯಾಂಕ್ಗಳು ಹಾಗೂ ಅಪ್ಲಿಕೇಶನ್ಗಳ ನಡುವೆ ಸುಲಭವಾಗಿ ಕಾರ್ಯನಿರ್ವಹಿಸುತ್ತವೆ. 2026ರ ಜನವರಿ 1ರಲ್ಲೇ ನಡೆದ ಒಟ್ಟು 21.70 ಶತಕೋಟಿ ಯುಪಿಐ ವಹಿವಾಟುಗಳು ನಡೆದಿವೆ. ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ 24%ರಷ್ಟು ಹೆಚ್ಚಾಗಿ

23.20% ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಭಾರತೀಯ ರಾಷ್ಟೀಯ ಪಾವತಿ ನಿಗಮ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಜನಸಂಖ್ಯೆಯ ಬಹುತೇಕ ಜನರು ಯುಪಿಐ ಬಳಸುತ್ತಿದ್ದಾರೆ. ಡಿಜಿಟಲ್ ಪಾವತಿ ರೂಪಾಂತರವು ಹಣಕಾಸು ವ್ಯವಹಾರವನ್ನು ಸುಲಭಗೊಳಿಸಿದೆ. ಇಲ್ಲಿಯವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

आकाशवाणी भद्रावती शिवमोग्गा। ಇದೊಂದು ಪ್ರಕಟಣೆ. ಹೊಸನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಕ್ಕೂಡು ಅಗಸರಮನೆ ಗ್ರಾಮದ ವಿಹಂಗಂ ಕಾರ್ ಪಾಯಿಂಟ್ ಶೋರೂಂ ಎದುರು ಸುಮಾರು 45 ವರ್ಷದ ವ್ಯಕ್ತಿಯೊಬ್ಬರು ಚರಂಡಿಯಲ್ಲಿ ಬಿದ್ದು ಹೊರಳಾಡುತ್ತಿದ್ದು, ಆತನನ್ನು ಸಾರ್ವಜನಿಕ ಸಹಾಯದಿಂದ ಆಂಬ್ಯುಲೆನ್ಸ್ ಮೂಲಕ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಸಾಗಿಸುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುತ್ತಾರೆ. ಶವವನ್ನು ಮೆಗನ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದ್ದು, ಇವರ ಹೆಸರು ವಿಳಾಸ ವಾರಸುದಾರರ ಬಗ್ಗೆ ಯಾವುದೇ ಸುಳಿವು ದೊರಕಿರುವುದಿಲ್ಲ. ಇವರ ಚೆಹರೆ ಹೀಗಿದೆ. 5.4 ಅಡಿ ಎತ್ತರ, ದುಂಡುಮುಖ, ಸದೃಢ ಮೈಕಟ್ಟು ಹೊಂದಿದ್ದು, ಡಿಸ್ಟೆಂಪರ್ ಕಲರ್ನ ಬಿಳಿಗೆರೆಯುಳ್ಳ ಅರ್ಧ ತೋಳಿನ ಟೀಶರ್ಟ್ ಧರಿಸಿರುತ್ತಾರೆ. ಈ ಮೃತ ವ್ಯಕ್ತಿಯ ವಾರಸುದಾರರ ಬಗ್ಗೆ ಸುಳಿವು ಇದ್ದಲ್ಲಿ ಹೊಸನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಸಮಯ 6:37 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿದೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀವ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.

0: ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
1: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
2: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸು ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈರುತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10ರಿಂದ 12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು, ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದ ರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು, 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60%ರಷ್ಟು ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದ

0: ವೆಚ್ಚ ಉಳಿಕೆಯಾಗಲಿದೆ ಎಂದು ಯೋಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಳಂದದ ಲಾಡ್ಲೆ ಮಶಾದ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈರುತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4ರಿಂದ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಇಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ. ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಸಭಾ

ಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ. ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಕ್ಕೆ ನೈರುತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಎಲ್ಲವೂ ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
4: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಮುಖ್ಯ ವಿಜ್ಞಾನಿ, ಬೇಸಾಯ ಶಾಸ್ತ್ರ ಮತ್ತು ಮುಖ್ಯಸ್ಥರಾದ ಡಾ ಎಚ್ ಜಿ ಸಣ್ಣತಿಮ್ಮಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳೋಣ, ಬನ್ನಿ.
5: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಎಚ್ ಜಿ ಸಣ್ಣತಿಮ್ಮಪ್ಪನವರು. ಇವರು ಮುಖ್ಯ ಬೇಸಾಯ ತಜ್ಞರು ಮತ್ತು ಮುಖ್ಯಸ್ಥರು, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಥಮವಾಗಿ ಈಗ ಸಮಗ್ರ ಕೃಷಿ ಪದ್ಧತಿ ಕುರಿತು ನಮ್ಮ ಜೊತೆ ಇವರು ಸಂದರ್ಶನ ರೂಪದಲ್ಲಿ ಮಾಹಿತಿ

0: ಮಾಡಿಕೊಳ್ಳಿಕ್ಕಿದ್ದಾರೆ. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತ.
1: ನಮಸ್ಕಾರ ಸರ್. ರೈತ ಬಂಧವರಿಗೆ ನಮಸ್ಕಾರಗಳು.
0: ಹೇಗೆ ಸರ್ ಈ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಇದೇನು ಹೊಸದೇನಲ್ಲ, ಆದ್ರೂ ಒಂದು ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ನಮ್ಮ ರೈತರಿಗೆ ಅವರಿಗೆ ಅರ್ಥ ಆಗುವ ಹಾಗೆ ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಾ, ಈ ಕೃಷಿ ಪದ್ಧತಿ ಅಂದ್ರೆ ಏನಂತ?
2: ಕೃಷಿ ಉತ್ಪಾದನೆಯಲ್ಲಿ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ರೈತರ ಒಂದು ಏನು ಆರ್ಥಿಕ ಪರಿಸ್ಥಿತಿ ಮತ್ತು ಜೀವನ ಮಟ್ಟ ಸುಧಾರಿಸಲು ಸಮಗ್ರ ಕೃಷಿ ಪದ್ಧತಿಗಳು ಅಳವಡಿಸಿಕೊಳ್ಳಬೇಕು. ಅದರಿಂದ ತುಂಬಾ ರೈತರಿಗೆ ಸಹಕಾರಿಯಾಗುತ್ತೆ. ಏನಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅನಿಶ್ಚಿತ ಮಳೆ ಮತ್ತು ಹವಾಮಾನ ವೈಪರೀತ್ಯಗಳಿಂದ ತಾವೆಲ್ಲರೂ ನೋಡಿರಬಹುದು, ಕೃಷಿ ಉತ್ಪಾದನೆಯನ್ನು ಸುಸ್ಥಿರತೆ ಕಳೆದುಕೊಳ್ತಿದೆ. ಅಂದ್ರೆ ರೈತರ ಆರ್ಥಿಕ ಮಟ್ಟನು ಕಡಿಮೆ ಆಗ್ತಿದೆ ಮತ್ತು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಳೆದುಕೊಳ್ತಿದ್ವಿ. ಅಂದ್ರೆ ರೈತರು ಏನ್ ಮಾಡ್ತಿದ್ವಿ ಅಂದ್ರೆ ಕೆಲವೇ ಬೆಳೆಗಳಿಂದ ಒಂದು ಏನು ಆದಾಯನ ನಿರೀಕ್ಷೆ ಮಾಡ್ತಿದ್ವಿ. ಅದನ್ನು ಬಿಟ್ಟು ನಾವು ಒಂದು ಏಕ ಬೆಳೆ ಪದ್ಧತಿ ಅಂತೀವಿ. ಏಕ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ನಾವು ನಿರೀಕ್ಷಿತ ಒಂದು ಆದಾಯನ ಮತ್ತು ಏನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮಾಡ್ತಕ್ಕಂಥದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಆ ನಿಟ್ಟಿನಲ್ಲಿ ಏಕ ಬೆಳೆ ಪದ್ಧತಿ ಅಳವಡಿಸಿಕೊಂಡ ಆದಾಯ ಕುಂಠಿತ ಆಗ್ತಿದೆ. ಕಾರಣ ಬೆಳೆಗಳ ಜೊತೆಗೆ ಕೃಷಿ ಅವಲಂಬಿತ ಉಪಕಸಬುಗಳನ್ನು ಸೂಕ್ತ ಸಂಯೋಜನೆಯೊಂದಿಗೆ ಅಳವಡಿಸಿಕೊಂಡು ಲಭ್ಯವಿರುವ ಸಂಪನ್ಮೂಲಗಳನ್ನು ಅಂದ್ರೆ ರೈತರ ಹೊಲಗಳ ಜಮೀನುಗಳಲ್ಲಿ ಏನು ಸಂಪನ್ಮೂಲಗಳು ಸಿಗುತ್ತೋ ಆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಸ್ಥಿರ ಉತ್ಪಾದನೆಯನ್ನು ಮಾಡೋದರಿಂದ ಆದಾಯನೂ ಸಹ ಹೆಚ್ಚು ಮಾಡ್ಕೋಬಹುದು ಮತ್ತು ಜೊತೆಗೆ ವರ್ಷ ಪೂರ್ತಿ ರೈತರ ಕುಟುಂಬಕ್ಕೆ ಉದ್ಯೋಗ ಸೃಷ್ಟಿಸಿ ಈ ಸ್ವಾವಲಂಬಿ ಜೀವನವನ್ನು ಪಡೆಯುವುದಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಪದ್ಧತಿಗೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ಕೊಳ್ತೀವಿ.
0: ಈ ಒಂದು ಸಮಗ್ರ ಕೃಷಿಯ ಒಂದು ಪದ್ಧತಿಯಲ್ಲಿ ವಿಧಾನಗಳಿಗೆ ಬಂದ್ರೆ ಯಾವೆಲ್ಲ ಒಂದು ವಿಧಾನಗಳು ಇದಾವೆ ಅಂತ ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀರಾ ಸರ್?
2: ಈಗ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಒಂದು ಪ್ರದೇಶಕ್ಕೆ ಸೂಕ್ತವಾದಂತಹ ಅಲ್ಲಿನ ಪರಿಸರ ಮತ್ತು ಅಲ್ಲಿನ ವಾತಾವರಣ ಮತ್ತು ಮಳೆ ನೀರು ಅಥವಾ ಏನು ಮಣ್ಣಿನ ಒಂದು ಗುಣಧರ್ಮಗಳು ಮಳೆಯ ಪ್ರಮಾಣ ಇವನ್ನೆಲ್ಲ ಆಧರಿಸಿಕೊಂಡು ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಪ್ರದೇಶವಾರು ವಿಂಗಡಣೆ ಮಾಡ್ತೀವಿ. ಯಾಕಂದ್ರೆ ಒಂದು ಪ್ರದೇಶಕ್ಕೆ ಸೂಕ್ತವಾದಂತಹ ಸಮಗ್ರ ಕೃಷಿ ಪದ್ಧತಿ ಇನ್ನೊಂದು ಪ್ರದೇಶಕ್ಕೆ ಸೂಕ್ತ ಆಗೋಲ್ಲ. ಆ ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ಏನಪ್ಪಾ ಅಂದ್ರೆ ಬೆಳೆ ಉತ್ಪಾದನೆ ಮುಖ್ಯ ಗುರಿಯಾಗಿದ್ದು ಇತರೆ ಪದ್ಧತಿಗಳನ್ನು ಆ ಒಂದು ಪ್ರದೇಶಕ್ಕೆ ಸೂಕ್ತವಾದಂತ ಒಂದು ಪರಿಸರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಮತ್ತು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಮುಖ್ಯವಾಗಿ ಏನಂದ್ರೆ ಜಾನುವಾರುಗಳ ಸಾಕಾಣಿಕೆಯೇ ಮುಖ್ಯವಾಗಿರುತ್ತದೆ. ಆ ಕುಟುಂಬದ ಆದಾಯ ಅಂದ್ರೆ ಸಮಗ್ರ ಕೃಷಿಯಿಂದ ಜಾನುವಾರುಗಳಿಂದ ಬರ್ತಕ್ಕಂಥದ್ದೇ ಮೇಜರ್ ಅಂದ್ರೆ ಮುಖ್ಯವಾದಂತಹ ಆದಾಯ ಆಗುತ್ತೆ. ಆ ದನಕರುಗಳಿಗೆ ಬೇಕಾದಂತಹ ಮೇವನ್ನು ಒದಗಿಸುವುದು ಬೆಳೆಗಳಿಂದ ಬರಬೇಕಾಗುತ್ತೆ. ಮತ್ತು ಮರ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತೀವಿ. ಕೆಲವು ಪ್ರದೇಶದಲ್ಲಿ ಅರಣ್ಯ ಹೆಚ್ಚಿರುತ್ತೆ, ಆ ಒಂದು ಪ್ರದೇಶದಲ್ಲಿ ವಿವಿಧ ದೇಶ ಮರಗಳನ್ನು ಬೆಳೆಯುವುದರಿಂದ ಮತ್ತು ಉರುವರು ಕಟ್ಟಿಗೆ ಮತ್ತು ಕುರಿ ಮೇಕೆ ದನ ಹಸುಗಳಿಗೆ ಆ ಒಂದು ಮರಗಳೆಂದು ಸಹ ಆಹಾರವಾಗಿ ಬಳಸ್ತಿರ್ತೀವಿ. ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇನ್ನು ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ, ಇದರಲ್ಲಿ ಮುಖ್ಯವಾದ ಬೆಳೆ ಅಂದ್ರೆ ಹಣ್ಣಿನ ಗಿಡಗಳು ತರಕಾರಿಗಳು ಮತ್ತು ಮುಖ್ಯ ಬೆಳೆಗಳು ಪಾತ್ರ ನಿರ್ವಹಿಸ್ತವೆ. ಇದರಲ್ಲಿ ಏನಂದ್ರೆ ಈ ಬೆಳೆಗಳ ಜೊತೆಗೆ ಎರೆಹುಳು ಗೊಬ್ಬರ ಮತ್ತು ಹಸು ಸಾಕಾಣಿಕೆಯನ್ನು ಸಹ ಮಾಡ್ತೀವಿ. ಮತ್ತು ಇನ್ನು ಕೆಲವು ಪ್ರದೇಶಗಳಲ್ಲಿ ನೀರು ಚೆನ್ನಾಗಿರ್ತಕ್ಕಂಥ ಪ್ರದೇಶದಲ್ಲಿ ಮೀನು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತಲೂ ಸಹ ನಾವು ಮಾಡ್ತಿದ್ವಿ. ಈ ಪದ್ಧತಿಯಲ್ಲಿ ಅಂದ್ರೆ ಮೀನು ಸಾಕಾಣಿಕೆನ ಮುಖ್ಯ ಕಸುವಾಗಿರುತ್ತೆ. ಇದರಿಂದ ಆದಾಯ ನಿರೀಕ್ಷೆ ಮಾಡಿಕೊಂಡು ಜೊತೆಗೆ ಉಪಕಸುಗಳು ಅಂದ್ರೆ ಬೆಳೆಗಳಾಗಿರ್ಬೋದು ಅಥವಾ ಹೈನುಗಾರಿಕೆ ಆಗಿರ್ಬೋದು ಅಳವಡಿಕೊಂಡು ಕೋಳಿ ಸಾಕಾಣಿಕೆ ಆಗ್ಬೋದು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಒಂದು ಸೂಕ್ತ ಪ್ರದೇಶದಲ್ಲಿ ನಿರ್ವಹಣೆ ಮಾಡತಕ್ಕಂತ ಒಂದು ವ್ಯವಸ್ಥೆಗೆ ನಾವು ಈ ಸಮಗ್ರ ಕೃಷಿ ಪದ್ಧತಿ ಅಂತೀವಿ. ಅಂದ್ರೆ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಸಂಪನ್ಮೂಲಗಳು ಸಿಗ್ತಕ್ಕಂಥ ಪ್ರದೇಶದಲ್ಲಿ ನಾವು ಇವನ್ನೆಲ್ಲ ಅಳವಡಿಕೆ ಮಾಡ್ಕೊಳಕತ್ತೆ. ಯಾಕಂದ್ರೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ವಾತಾವರಣ ಮತ್ತೆ ಹವಾಗುಣ ಏನು ಮಳೆಯ ಪ್ರಮಾಣ ಇರ್ಬೋದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ತರದಿರುತ್ತೆ. ಆ ಒಂದು ಸೂಕ್ತವಾದ ಪ್ರದೇಶದಲ್ಲಿ ಸೂಕ್ತವಾದಂತಹ ಪದ್ಧತಿಗಳಿರ್ತವೆ.
0: ಈಗ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಈಗಾಗಲೇ ಹೇಳ್ತಾ ಇದ್ದೀರಾ ತಾವು ಪ್ರದೇಶವಾರು ಆಮೇಲೆ ಈ ಒಂದು ಬೆಳೆಗಳವಾರು ಸೇರ್ಕೊಂಡ್ಬಿಟ್ಟು ಬೇರೆ ಬೇರೆ ಒಂದು ಪದ್ಧತಿಗಳು ಇದಾವಂತೆ. ಈಗ ತಾವು ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ಒಬ್ಬ ವಿಜ್ಞಾನಿಯಾಗಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಗಳಿಗೆ ಬಂದ್ರೆ ಹೇಗೆ ವಿಂಗಡಣೆ ಮಾಡ್ತೀರಾ ಮತ್ತು ಯಾವೆಲ್ಲ ಒಂದು ಸಮಗ್ರ ಕೃಷಿ ಪದ್ಧತಿಗಳು ಇದಾವೆ ಅಂತ ಹೇಳ್ತೀರಾ ಸರ್?
2: ಈಗ ಮುಖ್ಯವಾಗಿ ಹೇಳಬೇಕಂದ್ರೆ ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ ಅಂದ್ರೆ ಹಸು ಸಾಕಾಣಿಕೆ ಮತ್ತು ಜೈವಿಕ ಅನಿಲ ಉತ್ಪಾದನೆ ಮತ್ತು ಎರೆಹುಳುಗಳ ಘಟಕ. ಇದು ಒಂದು ನೀರಾವರಿ ಪ್ರದೇಶಕ್ಕೆ ಸಮ ಕೃಷಿ ಪದ್ಧತಿ ಅಂತ ನಾವು

0: ವಿಂಗಡಣೆ ಮಾಡಿದ್ವಿ. ಮತ್ತು ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ ಮತ್ತು ಜೇನು ಸಾಕಾಣಿಕೆಯೂ ಸಹ ಒಂದು ಘಟಕ ಆಗುತ್ತೆ. ಮತ್ತು ಬೆಳೆ ಉತ್ಪಾದನೆ ಜೊತೆಗೆ ರೇಷ್ಮೆ ಕೃಷಿ, ಎರೆಹುಳು ಗೊಬ್ಬರ ತಯಾರಿಕೆ, ಅದು ಸಹ ಒಂದು ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದಂತಹ ಸಮಕೃಷಿ ಪದ್ಧತಿ ಆಗುತ್ತೆ. ಮತ್ತು ಬೆಳೆ ಉತ್ಪಾದನೆ ಮತ್ತು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ, ಇವು ಮೂರು ಒಳಗೊಂಡಂತಹ ಪದ್ಧತಿಗಳನ್ನು ಅಂದರೆ ರೈತ ತನ್ನ ಏನು ಆ ಪ್ರದೇಶಕ್ಕೆ ಸೂಕ್ತವಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಈ ಒಂದು ನೀರಾವರಿ ಪ್ರದೇಶಕ್ಕೆ ಈ ಪದ್ಧತಿಗಳನ್ನು ನಾನು ಅನುಸರಿಸ್ಕೋಬಹುದು. ಅಂದರೆ ಬೆಳೆ ಉತ್ಪಾದನೆ ಮಾಡಿ ಅಂದರೆ ಬರ್ತಕ್ಕಂಥ ಬೆಳೆಯ ಮೇವನ್ನು ಹೈನುಗಾರಿಕೆಗೆ ಅಂದರೆ ಹಸುಗಳಿಗೆ ಹಾಕ್ಬೋದು. ಹಸುಗಳಿಂದ ಬಂದಂತಹ ಸಗಣಿ ಮತ್ತು ಗಂಜಲದಿಂದ ಗೋಬರ್ ಗ್ಯಾಸ್ ಅಂತ ಏನಂತೀವಿ ನಾವು ಜೈವಿಕ ಉತ್ಪಾದನೆ ಮಾಡ್ಬೋದು. ಮತ್ತು ಬೆಳೆ ಉತ್ಪಾದನೆ ಬಂದಂತಹ ಒಂದು ಹೈನುಗಾರಿಕೆ ಮಾಡ್ಬೋದು. ಮತ್ತು ಈ ಬೆಳೆ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಜೇನು ಸಾಕಾಣಿಕೆ ಒಂದು ಸಹ ಮುಖ್ಯ ಒಂದು ಉಪಕಸುಬಾಗಿರುತ್ತೆ. ಬೆಳೆಗಳ ಹೊಲದಲ್ಲಿ ಒಂದು ಎಕರೆಯಲ್ಲಿ ನಾಲ್ಕೈದು ಜೇನಿನ ಪೆಟ್ಟಿಗೆ ಇಟ್ಟು ಅಂದ್ರೆ ಅಲ್ಲಿರ್ತಕ್ಕಂತಹ ಬೆಳೆಗಳ ಒಂದು ಪರಾಗಸ್ಪರ್ಶ ಕ್ರಿಯೆಯಿಂದ ಬೆಳೆ ಉತ್ಪಾದನೆ ಸಹ ಒಂದು 20% ಇಳುವರಿ ಹೆಚ್ಚು ಮಾಡಬಹುದು. ಮತ್ತು ಆ ಒಂದು ಕುಟುಂಬಕ್ಕೆ ಬೇಕಾದಂತಹ ಜೇನು ತುಪ್ಪವನ್ನು ಸಹ ನಾವು ಪಡಿಬಹುದು ಮತ್ತು ಇಳುವರಿನೂ ಸಹ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ ಮತ್ತು ಜೇನು ಸಾಕಾಣಿಕೆ ಸಹ ಮಾಡ್ತಾರೆ. ಮತ್ತು ರೇಷ್ಮೆ ಸಾಕಾಣಿಕೆ, ಎರೆಹುಳು ಗೊಬ್ಬರ ಅಂದ್ರೆ ಈಗ ಹಸುಗಳು ಬೆಳೆ ಉತ್ಪಾದನೆ ಮಾಡ್ತೀವಿ, ಬೆಳೆ ಉತ್ಪಾದನೆ ಮಾಡಿದ ಹುಲ್ಲು ಹಸುಗಳಿಗೆ ಕೊಡ್ತೀವಿ, ಹಸುಗಳಿಂದ ಬಂದಂತಹ ಏನ್ ಸಗಣಿ ಮತ್ತು ಗಂಜಲ ಅಂತ ಏನಂತೀವಿ ಅದನ್ನ ನಾವು ಎರೆಹುಳು ಗೊಬ್ಬರ ಆಗಿ ತಯಾರು ಮಾಡ್ತೀವಿ. ಆ ಎರೆಹುಳು ಗೊಬ್ಬರ ತಯಾರಾಗಿದ್ನ ಮತ್ತು ಮತ್ತೆ ಬೆಳೆಗಳಿಗೆ ನಾವು ರೀಸೈಕ್ಲಿಂಗ್ ಅಂತ ಏನಂತೀವಿ ಅದನ್ನ ಬೆಳೆಗಳಿಗೆ ಸಹ ಕೊಡಬಹುದು. ಈ ನಿಟ್ಟಿನಲ್ಲಿ ಒಂದರಿಂದ ಬಂದಂತಹ ಸಂಪನ್ಮೂಲ ಇನ್ನೊಂದಕ್ಕೆ ಪೂರಕವಾಗಿರುತ್ತೆ. ಮತ್ತು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇದನ್ನು ಸಹ ಕೆಲವು ಪ್ರದೇಶದಲ್ಲಿ ಸೂಕ್ತವಾಗಿ ರೈತರು ಅಳವಡಿಸಿಕೊಂಡರೆ ಈಗ ಹಸುಗಳು ಸಾಕಾಣಿಕೆ ಮಾಡಿದ್ನ ಇವು ಕೊಟ್ಟರೆ ಕೋಳಿಗಳು ಸಹ ಒಂದು ಮೀನು ಹೊಂಡದಲ್ಲಿ ನಾವು ಕೋಳಿ ಮತ್ತು ಮೀನು ಸಾಕಾಣಿಕೆ ಮಾಡಿಕೊಂಡ್ರೆ ಆ ಕೋಳಿ ಬಂದಂತಹ ಒಂದು ಇಕ್ಕಲು ಸಹ ಮೀನುಗಳಿಗೆ ಆಹಾರ ಆಗುತ್ತೆ. ಆ ಮೀನು ಹೊಂಡದಲ್ಲಿ ಇರ್ತಕ್ಕಂತ ಒಂದು ಏನ್ ನಮಗೆ ಪೋಷಕಾಂಶ ಭರಿತ ನೀರು ಬೆಳೆಗಳಿಗೆ ನಾವು ಉಪಯೋಗಿಸಿಕೊಂಡ್ರೆ ಆ ಪೋಷಕಾಂಶಗಳು ಸಹ ಬೆಳೆಗೆ ಪೂರೈಕೆ ಮಾಡತಕ್ಕಂತ ಸಸ್ಯಗಳಿಗೆ ಪೋಷಕಾಂಶ ಪೂರೈಕೆ ಮಾಡಕ್ಕಾಗುತ್ತೆ. ಇದೇ ರೀತಿ ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ ಪದ್ಧತಿಗಳಿದಾವೆ. ಬೆಳೆ ಉತ್ಪಾದನೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ, ಬೆಳೆ ಉತ್ಪಾದನೆ ಮೀನು ಸಾಕಾಣಿಕೆ ಮತ್ತು ಬೆಳೆ ಉತ್ಪಾದನೆ ಮತ್ತು ಅಣಬೆ ಬೇಸಾಯ. ಮತ್ತು ಕೆಲವು ಪ್ರದೇಶದಲ್ಲಿ ಬೆಳೆ ಉತ್ಪಾದನೆ, ಅಣಬೆ ಬೇಸಾಯ, ಹಂದಿ ಸಾಕಾಣಿಕೆ ಸಹ ಮಾಡ್ತಾರೆ. ಮತ್ತು ಬೆಳೆ ಉತ್ಪಾದನೆ ಮತ್ತು ಮೀನು ಸಾಕಾಣಿಕೆ, ಬಾತುಕೋಳಿ ಸಾಕಾಣಿಕೆ ಮಾಡ್ತೀವಿ. ಅಜೋಲಾ ಈ ತರ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂತ ಸಂಪನ್ಮೂಲ ಬಳಸಿಕೊಂಡು ಮಾಡ್ತಕ್ಕಂತ ಸಂಕೀರ್ಣ ಕ್ರಿಯೆ ಇದು. ಈಗ ಬೆಳೆ ಉತ್ಪಾದನೆಯಿಂದ ಬಂದಂತಹ ಹುಲ್ಲನ್ನು ನಾವು ಅಣಬೆ ಮಾಡಲು ಉತ್ಪಾದನೆ ಮಾಡಲು ಆ ಒಂದು ಪದ್ಧತಿ ಬಳಸ್ಕೊಳ್ತೀವಿ. ಅಣಬೆ ಬೆಳೆಯೋದ್ರಿಂದ ನಮಗೆ ಪೋಷಕಾಂಶ ಆಹಾರ ಸಿಗುತ್ತೆ ಮತ್ತು ಅದರಿಂದ ಆದಾಯನೂ ಸಹ ಹೆಚ್ಚು ಸಿಗುತ್ತೆ. ಈ ನಿಟ್ಟಿನಲ್ಲಿ ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾದಂತಹ ಪದ್ಧತಿಗಳು. ಮತ್ತು ಒಣ ಪ್ರದೇಶಕ್ಕೆ ಬಂದ್ರೆ ಈ ಒಣ ಪ್ರದೇಶಕ್ಕೆ ಸೂಕ್ತವಾದಂತಹ ಪದ್ಧತಿಗಳು ಅಂದ್ರೆ ಆ ಪ್ರದೇಶದಲ್ಲಿ ಬೀಳ್ತಕ್ಕಂತಹ ಮಳೆ ಮತ್ತು ಮರ ಗಿಡ ಆಧರಿಸಿಕೊಂಡು ಅದರಲ್ಲಿ ಮುಖ್ಯವಾಗಿ ಕುಷ್ಕಿ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ತೀವಿ. ಜೊತೆಗೆ ಕುಷ್ಕಿಗೆ ಆಧಾರಿತ ತೋಟಗಾರಿಕೆ ಹಣ್ಣಿನ ಬೆಳೆಗಳು ಸಹ ಮಾಡ್ತೀವಿ. ಮತ್ತೆ ಕುರಿ ಆಡು ಸಾಕಾಣಿಕೆ ಮಾಡ್ಕೊಳ್ತೀವಿ. ಮತ್ತು ಬೆಳೆ ಉತ್ಪಾದನೆ ಜೊತೆಗೆ ಅರಣ್ಯ ಪ್ರದೇಶ, ಕೃಷಿ ಅರಣ್ಯ ಪದ್ಧತಿ ಅಂತಂದೇಳಿ ನಾವು ಮಾಡ್ಕೊಳ್ತೀವಿ. ಈ ರೀತಿಯಲ್ಲಿ ನಾವು ಒಂದಕ್ಕೊಂದು ಅವಲಂಬಿಸಿರತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡತಕ್ಕಂಥ ಒಂದು ಸಂಕೀರ್ಣ ಕ್ರಿಯೆ ಆಗಿರುತ್ತದೆ.
1: ಈಗ ಪ್ರದೇಶವಾರು ಸಮಗ್ರ ಕೃಷಿ ಪದ್ಧತಿಗಳಿಗೆ ಬಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ
0: ಪ್ರದೇಶವಾರು ಸಮಗ್ರ ಕೃಷಿ ಪದ್ಧತಿ ಬಂದ್ರೆ ಈಗ ನಾವು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ನಾವು ಏನು ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾದಂತಹ ಕೃಷಿ ಪದ್ಧತಿಗಳು ಮತ್ತು ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದಂತಹ ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಸೂಕ್ತವಾದಂತಹ ಕೃಷಿ ಪದ್ಧತಿಗಳು ಮತ್ತು ಕುಷ್ಕಿ ಪ್ರದೇಶಕ್ಕೆ ನಾವು ಇಲ್ಲಿವರೆಗೂ ಪದ್ಧತಿಗಳು ಹೇಳಿದ್ವಿ. ಇವು ಏನಂದ್ರೆ ಒಂದರಿಂದ ಬಂದಂತಹ ಆಹಾರ ಪದ್ಧತಿ ಇನ್ನೊಂದಕ್ಕೆ ಉಪಯೋಗ ಆಗಿರ್ಬೇಕು. ಅವನ್ನ ಈಗ ಬೆಳೆಗಳಿಂದ ಬಂದಂತಹ ಹಸುಗಳಿಗೆ ಕೊಡ್ತೀವಿ, ಹುಲ್ಲನ್ನು ಪಾಡ್ರ್ ಆಗಿ ಮೇವಾಗಿ ಬಳಸ್ತೀವಿ. ಮತ್ತು ಹಸುಗಳಿಂದ ಬಂದಂತಹ ಸಗಣಿ ಗಂಜಲವನ್ನು ಎರೆಹುಳು ಗೊಬ್ಬರ ಆಗಿ ಮತ್ತೆ ಕಾಂಪೋಸ್ಟ್ ಗೊಬ್ಬರ ಆಗಿ ಬಳಸ್ತೀವಿ. ಆ ಕಾಂಪೋಸ್ಟ್ ಗೊಬ್ಬರ ಸಹ ಬೆಳೆಗಳಿಗೆ ಪೂರಕವಾಗಿ ಪೋಷಕಾಂಶ ಪೂರೈಕೆ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಒಂದಕ್ಕೊಂದು ಬಳಕೆ ಮಾಡತಕ್ಕಂತ ಒಂದು ಪದ್ಧತಿ ಅಂದ್ರೆ ನಾವು ಅವಾಗ ಏನಾಗುತ್ತೆ ನಮಗೆ ಮುಖ್ಯವಾಗಿ ಈ ಒಂದು ವ್ಯವಸ್ಥೆ ಸಂಕೀರ್ಣ ಕೂಡಿದ ವ್ಯವಸ್ಥೆ ನಮಗೆ ಬಹಳ ಉತ್ತಮವಾಗಿ ರೈತರಿಗೆ ಆರ್ಥಿಕ ಮತ್ತು ಸ್ವಾವಲಂಬಿಯಾಗಿ ಬದುಕಕ್ಕ ಅನುಕೂಲ ಆಗುತ್ತೆ.
1: ಇದು ಈಗ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ಯಾವ ರೀತಿಯಿಂದ ಪೂರಕವಾಗಿದೆ ನಮ್ಮ ರೈತ ಬಾಂಧವರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದಕ್ಕೆ ಅಂತ ಸ್ವಲ್ಪ ಹೇಳ್ತೀರಾ ಸರ್?
0: ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ಮೊದಲು ಇದೇನು ಹೊಸ ಪದ್ಧತಿ ಅಲ್ಲ, ಈ ಸಮಗ್ರ ಕೃಷಿ ಪದ್ಧತಿ ಸಾವಯವ

0: ಪದ್ಧತಿ ಮತ್ತು ನೈಸರ್ಗಿಕ ಪದ್ಧತಿ ಅನ್ನೋದು ಒಂದೇ ಮೂಲತತ್ವ. ಹೇಳಬೇಕಂದ್ರೆ ಈ ಸಮಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಇದಾವೆ. ಅದು ಮುಖ್ಯವಾಗಿ ಹೇಳಬೇಕಂದ್ರೆ ತನ್ನ ಕುಟುಂಬಕ್ಕೆ ಏಕಬೆಳೆ ಪದ್ಧತಿ ಮಾಡ್ಕೊಂಡು ಇವತ್ತು ರೈತ ತನ್ನ ವಾರ್ಷಿಕವಾಗಿ ಬೇಕಾದಂತಹ ತನ್ನ ಕುಟುಂಬಕ್ಕೆ ನಿರ್ವಹಣೆಗೆ ಬೇಕಾದಂತಹ ಪೌಷ್ಟಿಕ ಆಹಾರ ಇರ್ಬೋದು ಅಥವಾ ಆಹಾರ ಧಾನ್ಯಗಳಿರ್ಬೋದು ಎಲ್ಲದನ್ನ ಒಂದು ಏಕಬೆಳೆ ಪದ್ಧತಿ ಮಾಡ್ಕೊಂಡು ಅದರಿಂದ ಬಂದಂತಹ ಹಣದಿಂದ ಮಾರ್ಕೆಟ್ ಅಲ್ಲಿ ಅಂದ್ರೆ ಪ್ಯಾಟೆಯಲ್ಲಿ ಹೋಗಿ ತಗೊಳ್ಬಂದು ನಿರ್ವಹಣೆ ಮಾಡುವಂತ ಪದ್ಧತಿ ಇದಾಗಿದೆ. ಅದನ್ನ ಏನಂತೀವಿ, ಅದ್ರ ಬದಲಾಗಿ ನಾವು ಸಮಕೃಷಿ ಪದ್ಧತಿ ಅಳವಡಿಸಿಕೊಂಡ್ರೆ ಆ ಒಂದು ಸಮಕೃಷಿ ಪದ್ಧತಿಯಲ್ಲಿ ತರಕಾರಿ ಆಗ್ಬೋದು, ಹಣ್ಣಿನ ಬೆಳೆಗಳಾಗ್ಬೋದು, ಆಹಾರ ಧಾನ್ಯಗಳಾಗ್ಬೋದು, ಇವನ್ನೆಲ್ಲ ಅಳವಡಿಸಿಕೊಂಡಾಗ ತನ್ನ ಕುಟುಂಬ ನಿರ್ವಹಣೆಗೆ ತನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಪೌಷ್ಟಿಕ ಆಹಾರ ಸಿಗತಕ್ಕಂಥ ವ್ಯವಸ್ಥೆಯಾಗಿರ್ತದೆ. ಮತ್ತು ಅದರಿಂದ ಬರ್ತಕ್ಕಂಥ ಉದ್ಯೋಗ, ಈಗ ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ನಾವು ಕುಟುಂಬ ಸದಸ್ಯರಿದ್ದೀವಿ ಅಂದ್ರೆ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಉದ್ಯೋಗ ವರ್ಷ ಪೂರ್ತಿ ಅಂದ್ರೆ 24 ಗಂಟೆ ಆಗಿದ್ರು ದಿವಸಕ್ಕೆ 8ರಿಂದ 10 ಗಂಟೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ತಿರುಗಿ ವರ್ಷ ಪೂರ್ತಿಯಾಗಿ 4-5 ಜನಕ್ಕೆ ಕುಟುಂಬ ಸದಸ್ಯರಿಗೆ ಉದ್ಯೋಗ ಸಿಗ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ನಾವು ಈಗ ಬೆಳೆ ಪದ್ಧತಿ ಈಗ ಏಕ ಬೆಳೆ ಪದ್ಧತಿ ಮಾಡ್ಕೊಂಡು ಅಂದ್ರೆ ಬೆಳೆ ಮಾಡಿ ಬೆಳೆ ಉತ್ಪಾದನೆ ಮಾಡೋದು ಅಷ್ಟೇ ನಮಗೆ ಆಗಿರುತ್ತೆ. ಉಳಿದ ಏನು ಬಿತ್ತನೆ ಮಾಡಿ ಬಂದು ಕಟಾವು ಮಾಡಿದೆ ಅದು ಅಷ್ಟೇ ಮಾಡೋದಾಗುತ್ತೆ. ನೀರಾವರಿ ಮಾಡಿಕೆ ಒಟ್ಟು ಬೆಳೆ ಪದ್ಧತಿಗಿಂತಲೂ ಇವೆಲ್ಲ ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಎರೆಹುಳು ಗೊಬ್ಬರ ಇವನ್ನೆಲ್ಲವೂ ಮಾಡ್ಕೊಳ್ತಿದ್ರೆ ಒಬ್ಬೊಬ್ರು ಒಂದೊಂದು ಮಾಡ್ಕೊಳ್ತಿದ್ರು ಕುಟುಂಬದಲ್ಲಿರ್ತಕ್ಕಂಥ 4-5 ಸದಸ್ಯರಿದ್ರು ಸಹ ಕೂಡ ಎಲ್ಲ ವರ್ಷ ಪೂರ್ತಿ ಉದ್ಯೋಗ ಒಂದು ಖಾತ್ರಿ ಆಗಿರ್ತದೆ ಈ ವ್ಯವಸ್ಥೆ ಇದ್ದ. ಮತ್ತು ಆದಾಯ, ಈಗ ನಾವು ತರಕಾರಿ ಬೆಳಿಬಹುದು ಅಥವಾ ಜೇನು ಸಾಕಾಣಿಕೆ ಮಾಡಬಹುದು ಅಥವಾ ಎರೆಹುಳು ಗೊಬ್ಬರ ಮಾಡಬಹುದು, ಮತ್ತೆ ತಿಂಗಳಿಗೆ ಬರ್ತಕ್ಕಂಥ ಆದಾಯ, 3 ತಿಂಗಳಿಗೆ ಬರ್ತಕ್ಕಂಥ ಆದಾಯ, 6 ತಿಂಗಳಿಗೆ ಬರ್ತಕ್ಕಂಥ ಆದಾಯ, ವರ್ಷದ ಬರ್ತಕ್ಕಂಥ ಆದಾಯಗಳನ್ನ ಅಂದ್ರೆ ಈ ಒಂದು ನಮಗೆ 1 ಹೆಕ್ಟೇರ್ ಅಥವಾ 4-5 ಎಕರೆ ಜಮೀನು ಐತೆ ಅಂದ್ರೆ ಅದ್ರಾಗ ಅರ್ಧ ಭಾಗದಷ್ಟು ಜಮೀನ ನಾವು ಆಹಾರ ಧಾನ್ಯಗಳಾಗಿ ಮಾಡ್ಕೊಳ್ತೀವಿ. ತನ್ನ ಕುಟುಂಬಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳು ಈಗ ಜೋಳ, ರಾಗಿ ಅಥವಾ ಸಜ್ಜೆ ಇರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಈ ಎಲ್ಲವನ್ನು ಆಹಾರ ಧಾನ್ಯಗಳನ್ನ ಇರ್ತಕ್ಕಂಥ ಜಮೀನಲ್ಲಿ 50% ಜಾಗದಲ್ಲಿ ನಮಗೆ ಕುಟುಂಬಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳು ಬೆಳ್ಕೊಂತೀವಿ. ಇನ್ನು ಒಂದು ಸ್ವಲ್ಪ ಭಾಗದಲ್ಲಿ ನಾವು ತರಕಾರಿಗಳು ಬೆಳೆಸ್ಕೊಳ್ತೀವಿ. ಇನ್ನು ಉಳಿದಂತ ಭಾಗದಲ್ಲಿ ಹಣ್ಣಿನ ಬೆಳೆಗಳು, ನಮ್ಮ ಕುಟುಂಬಕ್ಕೆ ಬೇಕಾದಂತಹ ಹಣ್ಣಿನ ಬೆಳೆ, ಈಗ ಪಪ್ಪಾಯ ಆಗ್ಬೋದು ಅಥವಾ ಬಾಳೆ ಆಗ್ಬೋದು ಅಥವಾ ಪ್ಯಾರ್ಲ ಆಗ್ಬೋದು, ಸಪೋಟ ಆಗ್ಬೋದು, ಈ ತರ ಮನೆ 4-4 ನಾವು ಹಣ್ಣಿನ ಗಿಡಗಳು ಹಾಕೊಂಡ್ರು ತರಕಾರಿ ಸಿಗುತ್ತೆ, ಹಣ್ಣು ಸಿಗುತ್ತೆ. ಮತ್ತು ಇನ್ನು ಉಳಿದಿರತಕ್ಕಂತ ಭಾಗಕ್ಕೆ ವರ್ಷ ಪೂರ್ತಿ ಆದಾಯ ಬರ್ತಕ್ಕಂತ ವಿಂಗಡಣೆ ಮಾಡ್ಕೊಂಡ್ರೆ ಏನು ಅಡಿಕೆ ಆಗ್ಬೋದು, ಬನಾನ್ ಆಗ್ಬೋದು ಅಥವಾ ಏನು ನಾವು ವಾಣಿಜ್ಯ ಬೆಳೆಗಳು ಅಂತೀವಿ ಅವನ್ನು ಸಹ ಹಾಕೋಬಹುದು. ಮತ್ತೆ ಇದ್ರ ಜೊತೆಗೆ ನಾವು 2 ಹಸುಗಳು ಇಟ್ಕೊಂಡ್ರೆ ಡೈಲಿ ಏನು ನಮಗೆ 2 ಹಸುವಿಂದ ಹಾಲು ಬರ್ತಕ್ಕ ಅದನ್ನ ನಾವು ತಿಂಗಳಲ್ಲಿ ನಾವು ಹಣ ಪಡಿತಿರ್ತೀವಿ. ಈ ನಿಟ್ಟಿನಲ್ಲಿ ನಮಗೇನು 3 ತಿಂಗಳು 6 ತಿಂಗಳು ಮತ್ತೆ ವರ್ಷದ ಬೆಳೆಗಳು ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಒಂದು ಬೆಳೆ ಏನಾದ್ರೂ ಇದಾಯ್ತು ಮಾರ್ಕೆಟ್ ಅಲ್ಲಿ ವೇರಿಯೇಷನ್ ಆಯ್ತು ಮಾರ್ಕೆಟ್ ರೇಟು ಅಥವಾ ಇನ್ನೊಂದು ಬೆಳೆ ನಮಗೆ ಕೈ ಇಡ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಮತ್ತು ವರ್ಷ ಪೂರ್ತಿ ನಮಗೆ ಮನೆ ಖರ್ಚಿಗೆ ಅಥವಾ ಏನಕ್ಕನ ಖರ್ಚು ಬೇಕಂದ್ರೆ ಅದನ್ನು ಸಿಗುತ್ತೆ. ಮತ್ತೆ ಇದ್ರೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಈ ಮಣ್ಣಿನ ಫಲವತ್ತತೆ, ನಾವು ಮಣ್ಣಿನ ಫಲವತ್ತತೆ ಎಷ್ಟು ಮುಖ್ಯ ಅಂದ್ರೆ ಇವತ್ತು ನೋಡಿಬಾರದು ಭೂಮಿಯಲ್ಲಿ ಇರ್ತಕ್ಕಂತ ಮೊದಲು ಏನು ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಮಗೆ ಸಾಕಷ್ಟು ಇರ್ತಿತ್ತು. ಈಗ ತುಂಬಾ ದಿನಕ್ಕೂ ಹೆಚ್ಚಾಗಿ ನೀರು ನಿಲ್ಲಿಸೋದ್ರಿಂದ ಅಥವಾ ಬರೀ ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ಮತ್ತು ಏಕ ಬೆಳೆ ಪದ್ಧತಿಗಳು, ಮಿಶ್ರ ಬೆಳೆ ಪದ್ಧತಿ ಮತ್ತು ಇದೇನು ಇಂಟರ್ ಕ್ರಾಪಿಂಗ್ ಅಂತೀವಿ ಅವನ್ನೆಲ್ಲ ಬಿಟ್ಟು ನಾವು ಬರೇ ಏಕ ಬೆಳೆ ಪದ್ಧತಿ ಹೋಗಿ ನಮಗೆ ಮಣ್ಣಿನ ಫಲವತ್ತತೆ ಬಹಳ ಕ್ಷೀಣ ಆಗುತ್ತೆ. ಮಣ್ಣಿನ ಪೋಷಕಾಂಶ ಇರ್ಬೋದು, ಮಣ್ಣಿನ ರಚನೆ ಇರ್ಬೋದು, ಮಣ್ಣಿನಲ್ಲಿರತಕ್ಕಂಥ ಜೈವಿಕ ಕ್ರಿಯೆಗಳು ಏನು ರಾಸಾಯನಿಕ ಜೈವಿಕ ಮತ್ತು ಭೌತಿಕ ಗುಣಗಳು ಅಂತೀವಿ ಇವೆಲ್ಲವೂ ಸಹ ನಶಿಸಿ ಹೋಗ್ತಕ್ಕಂತ ಆಗಿ ಮಣ್ಣಿನ ಫಲವತ್ತತೆ ತೀರ ಕಡಿಮೆ ಆಗ್ತಿದೆ. ಇದನ್ನು ಸಹ ನಾವು ಸಮಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡ್ಕೋಬಹುದು, ಮಣ್ಣಿನ ಆರೋಗ್ಯನೂ ಸಹ ಕಾಪಾಡ್ಕೋಬಹುದು. ಮತ್ತು ಪರಿಸರ ಸಂರಕ್ಷಣೆ, ಈ ಒಂದು ಮುಖ್ಯವಾಗಿ ಸಮಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಪರಿಸರ ಸಂರಕ್ಷಣೆ ಅಂದ್ರೆ ನಾವು ವಾತಾವರಣ ನೋಡಿರ್ಬೋದು ಈಗ ಎಷ್ಟು ವಾತಾವರಣ ತಾಪಮಾನ ಆಗಿ ಏರುಪೇರುಗಳಾಗ್ತಿದೆ, ಮಳೆ ಪ್ರಮಾಣ ವ್ಯತ್ಯಾಸ ಆಗ್ತದೆ ಮತ್ತು ಸೈಕ್ಲೋನ್ ಆಗ್ತಿದೆ ಅಂದ್ರೆ ಭೂಕಂಪ ಆಗ್ತದೆ, ಈ ತರ ಅದೆಲ್ಲ ನಾವು ಮಾಡ್ತಕ್ಕಂತ ಪರಿಸರಕ್ಕೆ ಮಾರಕವಾಗಿರ್ತಕ್ಕಂತ ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡೋದು ಒಂದು ನಮಗೆ ಇದೆಲ್ಲ ಆಗಕ್ ಕಾರಣ ಆಗುತ್ತೆ. ಪರಿಸರ ಅಂದ್ರೆ ಈಗ ಗ್ಲೋಬಲ್ ವಾರ್ಮಿಂಗ್ ಅಂತೀವಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗ್ತದೆ, ಮೀಥೇನ್ ಎಮಿಷನ್ ಜಾಸ್ತಿ ಆಗ್ತಿರುತ್ತೆ, ಈ ಸಮಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಇವನ್ನೆಲ್ಲವನ್ನು ಒಂದು ಪೂರಕವಾದಂತಹ ವಾತಾವರಣ ಮಾಡೋದ್ರಿಂದ ನಮ್ಮ ಪರಿಸರನು ಸಹ ಸಂರಕ್ಷಣೆ ಮಾಡಬಹುದು.
1: ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಸರ್ ತಮ್ಮ ದೂರವಾಣಿ ಸಂಖ್ಯೆ ತಿಳಿಸಿ.
0: ರೈತ ಬಂಧುಗಳು ಸಮಕೃಷಿ ಪದ್ಧತಿ ಇರ್ಬೋದು ಅಥವಾ ಬೆಳೆಗಳ ಯಾವುದೇ ಒಂದು ಸಮಗ್ರ ಪೋಷಕಾಂಶ

0: ವರ್ಣೆಯಲಾಗಬಹುದು. ನಮ್ಮ ಕತ್ತಲಗೆರೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ದೂರವಾಣಿ ಸಂಖ್ಯೆ 9481670851, ಇದಕ್ಕೆ ಸಂಪರ್ಕಿಸಬಹುದು.
1: ಧನ್ಯವಾದ ಸರ್. ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ಏಕ ಬೆಳೆ ಬೆಳೀತಕ್ಕಂಥ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಏಕ

0: ಕೃಷಿನ ಮಾಡಬಹುದು. ಒಣ ಪ್ರದೇಶ ಆಗಿರಲಿ, ಮಲೆನಾಡು ಆಗಿರಲಿ, ನೀರಾವರಿ ಪ್ರದೇಶ ಆಗಿರಲಿ, ಈ ಒಂದು ಪ್ರದೇಶದಲ್ಲಿ ನಾವು ಹೇಗೆ ವಿವಿಧ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಂಡ್ಬಿಟ್ಟು ನಾವು ಈ ಏಕ ಬೆಳೆ ಜೊತೆಗೆ ಇದರ ಒಂದು ಲಾಭ ಕೂಡ ನಾವು ಪಡೀಬಹುದು. ನಿರಂತರವಾಗಿ ಸುಸ್ಥಿರವಾಗಿ ವರ್ಷವಿಡೀ ಒಂದಲ್ಲ ಒಂದು ರೀತಿಯಿಂದ ನಾವು ಸಂಪಾದನೆ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೇಳುಗರಿಗೆ, ಅದರಲ್ಲಿ ರೈತ ಬಾಂಧವ್ಯ ತಾಳ್ ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರ ಮಾಧ್ಯಮದ ಮೂಲಕ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್.
1: ಧನ್ಯವಾದಗಳು ರೈತ ಬಾಂಧವರು.
2: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600.
3: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
4: ಸರ್, ಅಪ್ನ ಪರಿಚಯ ದೀಜಿ.
5: ಮೈ ಡಾಕ್ಟರ್ KH ಸಿಂಗ್, ನಿರ್ದೇಶಕ ರಾಷ್ಟ್ರೀಯ ಸೋಯಾಬೀನ್ ಅನುಸಂಧಾನ ಸಂಸ್ಥಾನ ಇಂದೋರ್. ಕಿಸಾನ್ ಭಾಯೋ ನಮಸ್ಕಾರ. ಸೋಯಾಬೀನ್ ಕಿ ಬುವಾಯಿ ಕಾ ಸಮಯ ಲಗಭಗ ಆ ಚುಕಾ ಹೈ ಔರ್ ಜೈಸಾ ಕಿ ಆಪ್ ಜಾನ್ತೆ ಹೈ ಕಿ ಸೋಯಾಬೀನ್ ಮಧ್ಯ ಪ್ರದೇಶ ಮೇ ಬಹುತ್ ಹಿ ಮಹತ್ವಪೂರ್ಣ ಫಸಲ್ ಹೈ. ಲಗಭಗ 20 ಜಿಲ್ಲೋ ಮೇ ಯಹಾಂ ಬಡೆ ಪೈಮಾನೆ ಪರ್ ಸೋಯಾಬೀನ್ ಕಿ ಖೇತಿ ಕಿ ಜಾತಿ ಹೈ. ತೋ ಜೈಸೆ ಜೈಸೆ ಸಮಯ ಆತಾ ಜಾ ರಹಾ ಹೈ, ಕುಚ ಪ್ರಮುಖ ಬಾತೇ ಆಜ್ ಹಮ್ ಚರ್ಚಾ ಕರೆಂಗೇ ಜಿನ್ಕಾ ಆಪ್ಕೋ ಧ್ಯಾನ ರಖನಾ ಚಾಹಿಯೇ. ಸಬ್ಸೆ ಪಹಲೆ ಬುವಾಯಿ ಕಾ ಸಮಯ. ಸೋಯಾಬೀನ್ ಕಿ ಬುವಾಯಿ ಜಬ್ ಪಹಲಿ ವರ್ಷಾ ಹೋ ಜಾಯೆ ಔರ್ ಹಮಾರಾ ಯೇ ಕಹನಾ ಹೈ ಕಿ ಯದಿ 100 ಮಿಲಿಮೀಟರ್ ವರ್ಷಾ ಹೋ ಜಾಯೆ ತಬ್ ಬುವಾಯಿ ಕರ್ನಿ ಚಾಹಿಯೇ. ಸಮಯ ಕೆ ಅನುಸಾರ ಯದಿ ಆಪ್ ಚಲೇ ತೋ 20 ಜೂನ್ ಕೆ ಆಸ್ ಪಾಸ್ ಇಸ್ ಕ್ಷೇತ್ರ ಮೇ ಮಾನ್ಸೂನ್ ಆ ಜಾತಾ, ವರ್ಷಾ ಪ್ರಾರಂಭ ಹೋ ಜಾತಿ ಹೈ. ತೋ 20 ಜೂನ್ ಸೆ ಲೇಕರ್ ಕೆ ಔರ್ 30 ಜೂನ್ ಕೆ ಬೀಚ್ ಮೇ ಆಪ್ಕೋ ಬುವಾಯಿ ಕರ್ ದೇನಿ ಚಾಹಿಯೇ. ದೂಸರಿ ಸಬ್ಸೆ ಬಡಿ ಮಹತ್ವಪೂರ್ಣ ಬಾತ್ ಹೈ ಕಿ ಖೇತ್ ಕಿ ತಯಾರಿ ಕ್ಯಾ ಕರೆ, ಕೌನ್ ಸಾ ಬೀಜ ಲಗಾಯೆ, ಬೀಜ ಕಾ ಉಪಚಾರ ಕೈಸೆ ಕರೆ ಔರ್ ಬುವಾಯಿ ಕಿ ಕ್ಯಾ ವಿಧಿ ಅಪನಾಯೆ. ತೋ ಇನ್ಮೇ ಜೊ ಆಜ್ ಸಮಯ ಶುರು ಹೋ ಗಯಾ ಕಿ ಹಮೇ ಅಪ್ನೆ ಖೇತ್ ಕಿ ತಯಾರಿ ಕೈಸೆ ಕರ್ನಿ ಹೈ. ಆಪ್ ಅಭಿ ಕೆ ಜೊ ಮೌಸಮ್ ದೇಖ್ ರಹೆ ಹೈ, ಇತ್ನಿ ತಾಪಮಾನ್ ಬಹುತ್ ಬಡಾ ಹುವಾ ಹೈ ಔರ್ ಬಹುತ್ ಜ್ಯಾದಾ ಧೂಪ್ ಔರ್ ತಾಪಮಾನ್ ಕೆ ಕಾರಣ ಯೇ ಸಮಯ ಬಹುತ್ ಉಪಯುಕ್ತ ಹೈ ಕಿ ಹಮ್ ಖೇತ್ ಮೇ ಗಹರಿ ಜುತಾಯಿ ಕರ್ಕೆ ಉಸೆ ಖೋಲ್ ಕರ್ಕೆ ರಖೆ, ಜಿಸ್ಸೆ ಉಸ್ಮೇ ಜೊ ಪಿಛ್ಲೆ ಸಾಲೋ ಸೆ ಬಿಮಾರಿ ಔರ್ ಕೀಟೋ ಕೆ ಜೀವಾಣುವೊ ಕೆ ಅವಶೇಷ ರಹ ಗಯೆ ಹೈ ವೋ ನಷ್ಟ ಹೋ ಜಾಯೆ. ತೋ ಖೇತ್ ಮೇ ಆನೆ ವಾಲೆ ಸಮಯ ಮೇ ಬಿಮಾರಿ ಕಮ್ ಹೋಗಿ. ಜೈಸೆ ಹಿ ವರ್ಷಾ ಕಾ ಆಗಮನ ಹೋ, ಆಪ್ಕೋ ಸಬ್ಸೆ ಪಹಲೆ ಧ್ಯಾನ್ ದೇನಾ ಹೈ ಕಿ ಕ್ಯೂಂಕಿ ಸೋಯಾಬೀನ್ ಕಿ ಫಸಲ್ ಮಾನ್ಸೂನ್ ಮೌಸಮ್ ಕಿ ಫಸಲ್ ಹೈ, ಕಭೀ ಬಹುತ್ ಅಧಿಕ ವರ್ಷಾ ಹೋತಿ ಹೈ ಜಿಸ್ಸೆ ಪಾನಿ ಭರ ಜಾತಾ ಹೈ, ಫಸಲ್ ಕೆ ಲಿಯೆ ಬಹುತ್ ನುಕ್ಸಾನ್ದಾಯಕ ಹೈ ಔರ್ ಕಭೀ ಕಭೀ ಲಂಬಾ ಗ್ಯಾಪ್ ಹೋ ಜಾತಾ ಹೈ, ವರ್ಷಾ ನಹೀ ಹೋತಿ ತೋ ಸೂಖೆ ಕಿ ಪರಿಸ್ಥಿತಿಯಾಂ ಬನ್ ಜಾತಿ ಹೈ. ಇನ್ ದೋನೋ ಪ್ರಕಾರ ಕಿ ವಿಪದಾಓಂ ಸೆ ಹಮೇ ಜೊ ನಿವಾರಣ ಹೋಯೆ ಉಸ್ಕೆ ಲಿಯೆ ಮೇಡ್ ಬನಾ ಕರ್ಕೆ ಯಾ ಕಹತೆ ಹೈ ಜೈಸೆ ರೇಸ್ಡ್ ಬೆಡ್ ಮೆಥಡ್, ಯಾನಿ ಬಂಡ್ ಬನಾ ಕರ್ಕೆ ಉಸ್ಕೆ ಊಪರ್ ಬುವಾಯಿ ಕರ್ನಿ ಚಾಹಿಯೇ. ತೋ ಇಸ್ಸೆ ದೋನೋ ಪ್ರಕಾರ ಕಿ ಸಮಸ್ಯಾಓಂ ಕಾ ಸಮಾಧಾನ ಹೋಗಾ. ಇಸ್ಕೆ ಲಿಯೆ ಕುಚ ಮಶೀನೆ ಭೀ ಆ ಗಯಿ ಹೈ ಜೈಸೆ ಬ್ರೋಡ್ ಬೆಡ್ ಫರೋ BBF ಔರ್ ಮಧ್ಯಪ್ರದೇಶ ಸರ್ಕಾರ ಉಸ್ಪರ್ ಸಬ್ಸಿಡಿ ಭೀ ದೇತಿ ಹೈ, ಯದಿ ಆಪ್ ಉಸ್ಪರ್ ಭೀ ಕರ್ ದೇಂಗೆ ಏಕ್ ಬೆಡ್ ಮೇ ಚಾರ್ ಚಾರ್ ಲೈನ್ ಕಿ ಬುವಾಯಿ ಹೋ ಜಾತಿ ಹೈ ತೋ ವೋ ಭೀ ಇಸ್ಮೇ ಕಾಫಿ ಯೋಗದಾನ ದೇತಿ ಹೈ ಕಿ ಹಮೇ ಸೂಖೆ ಔರ್ ಪಾನಿ ಕೆ ಭರಾವ್ ಸೆ ದೋನೋ ಸೆ ರಾಹತ್ ಮಿಲೆ. ಇಸ್ಕೆ ಬಾದ್ ಬುವಾಯಿ ಕಿ ವಿಧಿ ಹೋಗಿ, ಅಬ್ ಆಪ್ಕೋ ಕೌನ್ ಸಾ ಬೀಜ ಲಗಾನಾ ಹೈ. ತೋ ಕಿಸಾನ್ ಭಾಯಿಯೋ ಇಸ್ಕಾ ನಿರ್ಧಾರಣ ಹಮ ಇಸ್ ಬಾತ್ ಪೇ ಕರ್ತೇ ಹೈ ಕಿ ಸೋಯಾಬೀನ್ ಕೆ ಬಾದ್ ಆಪ್ ಅಪ್ನೆ ಖೇತ್ ಮೇ ಕ್ಯಾ ಲಗಾನೆ ಜಾ ರಹೇ ಹೈ. ಅಧಿಕಾಂಶತಃ ಮಧ್ಯಪ್ರದೇಶ ಮೇ ಸೋಯಾಬೀನ್ ಕೆ ಬಾದ್ ಯಾ ತೋ ಗೇಹೂಂ ಕಿ ಔರ್ ಯಾ ಚನೆ ಕಿ ಖೇತಿ ಹೋತಿ ಹೈ. ತೋ ಇನ್ ಪರಿಸ್ಥಿತಿಯೋ ಮೇ ಯದಿ ಆಪ್ ಸೋಯಾಬೀನ್ ಕೆ ಬಾದ್ ಚನಾ ಯಾ ಗೇಹೂ ಲೇನೆ ಜಾ ರಹೇ ಹೈ ತೋ ಕೃಪಯಾ ಏಸೀ ಸೋಯಾಬೀನ್ ಕಿ ಕಿಸ್ಮೇ ಬೋಯೆ ಜೋ ಲಂಬೆ ಸಮಯ ಮೇ ಪಕ್ತಿ ಹೈ ಲೇಕಿನ್ ಜ್ಯಾದಾ ಪೈದಾವಾರ್ ದೇತಿ ಹೈ. ಜೈಸೆ 110 ದಿನ ಮೇ ಪಕ್ನೆ ವಾಲಿ ಆಜಕಲ್ JS 2172 ಬಡಿ ಅಚ್ಚಿ ಕಿಸ್ಮ ಹೈ ಔರ್ ಯದಿ ಆಪ್ ಉಸ್ಕಾ ಬೀಜ ಲಾ ಕರ್ಕೆ ಲಗಾಯೆಂಗೆ ತೋ ಆಪ್ಕೋ ಜ್ಯಾದಾ ಪೈದಾವಾರ್ ಮಿಲೇಗಿ. ಪರ್ ಕುಚ್ ಕಿಸಾನ್ ಭಾಯಿ ಏಸೆ ಭೀ ಹೋತೆ ಹೈ ಜಿನ್ಹೇ ಸೋಯಾಬೀನ್ ಕೆ ತುರಂತ ಬಾದ್ ಯಾ ತೋ ಆಲೂ ಕಿ ಫಸಲ್ ಲಗಾನಿ ಹೈ ಅಕ್ಟೋಬರ್ ಮೇ ಹಿ, ಯಾ ಪ್ಯಾಜ್ ಲಗಾನಿ ಹೈ, ಲಹಸುನ್ ಲಗಾನಾ ಹೈ, ತೋ ಉನ್ಕೆ ಪಾಸ್ ಸಮಯ ನಹೀ ಹೈ ಜ್ಯಾದಾ. ತೋ ಉನ್ಹೇ 90 ಸೆ 95

0: ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
1: ರೈತ ಬಾಂಧವರೇ, ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳ ಕುರಿತು ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳೋಣ, ಬನ್ನಿ.
0: ಇದೊಂದು ಪ್ರಕಟಣೆ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳಿಗೆ ಬಂದರೆ ಬಿತ್ತನೆಯ ಕಾಲ ಈ ಬೆಳೆಯನ್ನ ವರ್ಷದ ಮೂರು ಹಂಗಾಮುಗಳಲ್ಲೂ ಬೇಸಾಯ ಮಾಡಲು ಸೂಕ್ತವಾಗಿದೆ. ಮುಂಗಾರಿನಲ್ಲಿ ಮೇ ತಿಂಗಳ ಕೊನೆಯ ವಾರ, ಜೂನ್ ತಿಂಗಳ ಮೂರನೇ ವಾರದಲ್ಲಿ ಬಿತ್ತನೆ ಮಾಡುವುದರಿಂದ ಸೈನಿಕ ಹುಳುಗಳ ಬಾಧೆಯನ್ನು ತಡೆಯಬಹುದು. ಹಿಂದಿನ ವರ್ಷ ಕೇದಿಗೆ ರೋಗ ಕಂಡುಬರುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಕನಿಷ್ಠ ಪಕ್ಷ ಎರಡು ವರ್ಷ ಬೆಳೆಯಬಾರದು. ಬಿತ್ತನೆಗೆ ಮೂರು ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ರಸಗೊಬ್ಬರದ ನಿರ್ವಹಣೆಗೆ ಬಂದರೆ ಬಿತ್ತುವ ಸಮಯದಲ್ಲಿ ಮೂಲ ಗೊಬ್ಬರವಾದ 25 ಕಿಲೋಗ್ರಾಂ ಯೂರಿಯಾ, 45 ಕಿಲೋಗ್ರಾಂ ಡಿಎಪಿ, 25 ಕಿಲೋಗ್ರಾಂ ಪೊಟ್ಯಾಷ್ ಮತ್ತು 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನ ಬಿತ್ತನೆ ಸಮಯದಲ್ಲಿ ಭೂಮಿಗೆ ಸೇರಿಸಬೇಕು. ಉಳಿದ 50 ಕಿಲೋಗ್ರಾಂ ಮೇಲು ಗೊಬ್ಬರವಾಗಿ ಅಂದರೆ 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 3-4 ವಾರ, 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 6-7 ವಾರದ ನಂತರ ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಅಂತರ ಬೆಳೆಗಳ ಒಂದು ನಿರ್ವಹಣೆಗೆ ಬಂದರೆ ಮುಸುಕಿನ ಜೋಳದ ಜೊತೆಯಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳಾದ ಅಲಸಂದೆ, ಸೋಯಾ ಅವರೆ, ಹೆಬ್ಬಾಳ್ ಅವರೆ ಹಾಗೂ ತೊಗರಿಯನ್ನ ಬಿತ್ತುವುದರಿಂದ ಮಣ್ಣಿನ ಫಲವತ್ತತೆಯು ಹೆಚ್ಚುತ್ತದೆ ಹಾಗೂ ಅಧಿಕ ನಿವ್ವಳ ಲಾಭವನ್ನು ಕೂಡ ಪಡೆಯಬಹುದು. ಕಳೆಗಳ ನಿರ್ವಹಣೆ. ಮುಸುಕಿನ ಜೋಳದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದರೆ ಬಿತ್ತನೆಯಾದ 30-35 ದಿನಗಳವರೆಗೆ ಕಳೆಯನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕವಾಗಿರುತ್ತದೆ. ಬಿತ್ತನೆಯಾದ 2-4 ವಾರಗಳ ನಂತರ 2 ಬಾರಿ ಕುಂಟೆ ಹಾಯಿಸಿದರೆ ಸಾಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಮುಳ್ಳು ಸಜ್ಜೆ ಕಳೆ ನಿರ್ವಹಣೆ ಒಂದು ಸಮಸ್ಯೆಯಾಗಿರುವುದು ಕಂಡು ಬಂದಿದೆ. ಮುಳ್ಳು ಸಜ್ಜೆ ಒಂದು ಹಾನಿಕಾರಕ ಕಳೆಯಾಗಿದ್ದು ವಿಶೇಷವಾಗಿ ಮೆಕ್ಕೆಜೋಳ, ರಾಗಿ, ಜೋಳ ಮತ್ತು ಇತರೆ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಇದು ಬೆಳೆಗಳ ಪೋಷಕಾಂಶ, ನೀರು ಮತ್ತು ಬೆಳಕನ್ನು ಹೀರಿಕೊಳ್ಳುವುದರಿಂದ ಮುಖ್ಯ ಬೆಳೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗುವ ಸಂಭವವಿರುತ್ತದೆ. ಮುಳ್ಳು ಸಜ್ಜೆಯ ಲಕ್ಷಣಗಳು: ಗಿಡದ ಎಲೆ ಮತ್ತು ಕಾಂಡದಲ್ಲಿ ಸಣ್ಣ ಮುಳ್ಳುಗಳಿರುತ್ತವೆ, ಬೇಗನೆ ಬೆಳೆಯುತ್ತದೆ ಮತ್ತು ಬೀಜಗಳ ಮೂಲಕ ವೇಗವಾಗಿ ಹರಡುತ್ತದೆ. ಹೊಲದಲ್ಲಿ ದಟ್ಟವಾಗಿ ಬೆಳೆಯುವುದರಿಂದ ಮುಖ್ಯ ಬೆಳೆ ಕುಗ್ಗುತ್ತದೆ, ಮಣ್ಣಿನ ತೇವಾಂಶ ಮತ್ತು ಪೋಷಕಾಂಶವನ್ನ ಹೆಚ್ಚು ಬಳಸುತ್ತದೆ. ನಿರ್ವಹಣಾ ಕ್ರಮಗಳಿಗೆ ಬಂದರೆ ಕೈಯಿಂದ ಕಳೆ ತೆಗೆಯುವುದು, ಗಿಡ ಚಿಕ್ಕವಾಗಿರುವಾಗಲೇ ಕಿತ್ತು ಹಾಕುವುದು ಉತ್ತಮ. ಹೂ ಬಿಡುವ ಮುಂಚೆ ತೆಗೆದರೆ ಬೀಜ ಹರಡುವಿಕೆ ಕಡಿಮೆಯಾಗುತ್ತದೆ. ಇನ್ನು ಬೆಳೆ ಪರಿವರ್ತನೆ: ಒಂದೇ ಬೆಳೆ ಪದೇ ಪದೇ ಅದೇ ಒಂದು ಜಮೀನಿನಲ್ಲಿ ಬೆಳೆದರೆ ಕಳೆ ಹೆಚ್ಚಾಗುತ್ತದೆ. ತೊಗರಿ, ಸೋಯಾಬೀನ್ ಇನ್ನು ಬೇರೆ ಬೆಳೆಗಳನ್ನ ಪರ್ಯಾಯ ಬೆಳೆಗಳನ್ನಾಗಿ ಬಳಸಬಹುದು. ಹೊದಿಕೆ: ಒಣಹುಲ್ಲು ಅಥವಾ ಪ್ಲಾಸ್ಟಿಕ್ ಮಲ್ಚ್ ಬಳಸಿ ಕಳೆ ಬೆಳವಣಿಗೆ ಕಡಿಮೆ ಮಾಡಬಹುದು. ಕಳೆನಾಶಕಗಳಿಂದ ಕಳೆ ನಿಯಂತ್ರಣ: ಪೆಂಡಿಮಿಥಾಲಿನ್ 38.7% CS 980 ಗ್ರಾಂ ಪ್ರತಿ ಹೆಕ್ಟರ್ನಂತೆ ಬಿತ್ತಿದ 48 ತಾಸಿನೊಳಗೆ ಸಿಂಪಡಣೆ ಮಾಡಬೇಕು. ನಂತರ ಟೊಪ್ರಾಮೆಝಾನ್ 336 SC 33.6 ಗ್ರಾಂ ಸಕ್ರಿಯ ಘಟಕ ಪ್ರತಿ ಹೆಕ್ಟರ್ ಬಿತ್ತನೆಯ 15 ದಿನಗಳ ನಂತರ ಕಳೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಮುಳ್ಳು ಸಜ್ಜೆ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ರುದ್ರಗೌಡ ಚನ್ನಗೌಡ, ವಿಜ್ಞಾನಿ, ಬೇಸಾಯ ಶಾಸ್ತ್ರ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವರ ಮೊಬೈಲ್ ಸಂಖ್ಯೆ 944 6974.

ಇದುವರೆಗೂ ಪರಿಸರ ಗೀತೆಗಳನ್ನು ಕೇಳಿದಿರಿ. ಕೇಳಿದರೆ ಇದೊಂದು ಪ್ರಕಟಣೆ. 2026 ಮುಂಗಾರು ಜಿಲ್ಲೆಯಾದ್ಯಂತ ಪ್ರಾರಂಭವಾಗಲಿದ್ದು, ಜಿಲ್ಲೆಯಲ್ಲಿ ಪ್ರಮುಖ ಕೃಷಿ ಬೆಳೆಗಳಾದ ಭತ್ತ ಮತ್ತು ಮುಸುಕಿನ ಜೋಳ ಹಾಗೂ ಅಲ್ಪ ಪ್ರಮಾಣದಲ್ಲಿ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳ ಬಿತ್ತನೆ ಕಾರ್ಯ ಪ್ರಾರಂಭವಾಗಲಿದ್ದು, ಈ ಸಮಯದಲ್ಲಿ ಜಿಲ್ಲೆಯ ರೈತರಿಗೆ ಪ್ರಮುಖವಾಗಿ ಬಿತ್ತನೆ ಬೀಜಗಳು ಹಾಗೂ ರಸಗೊಬ್ಬರಗಳ ದಾಸ್ತಾನುಗೊಳಿಸಲಾಗಿದ್ದು, ಬಿತ್ತನೆಗೆ ಮುನ್ನ ರೈತರು ಈಗ ಹೇಳುವ ಜಂಟಿ ಕೃಷಿ ನಿರ್ದೇಶಕರ ಸಲಹೆ ನೀಡಿರುವ ಕ್ರಮಗಳನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ. ಬೆಳೆಗಳಿಗೆ ಅನುಗುಣವಾಗಿ ಕ್ರಮಬದ್ದವಾಗಿ ಭೂಮಿ ಸಿದ್ದತೆ ಕೈಗೊಳ್ಳುವುದು, ಬೀಜ ಗೊಬ್ಬರ ಕೀಟನಾಶಕ ಅಥವಾ ಇನ್ನಿತರ ಯಾವುದೇ ಕೃಷಿ ಪರಿಕರಗಳನ್ನು ಅಧಿಕೃತ ಮಾರಾಟ ಮಳಿಗೆಗಳಿಂದಲೇ ಖರೀದಿಸುವುದು, 2026 ಮುಂಗಾರಿನಲ್ಲಿ ಹವಾಮಾನ ವರದಿಗಳ ಮುನ್ಸೂಚನೆಯಂತೆ ಎಲ್ ನಿನೋ ಕಾರಣದಿಂದ ವಾಡಿಕೆಗಿಂತ ಮಳೆಯ ಪ್ರಮಾಣ ಶೇಕಡಾ 92% ಕಡಿಮೆಯಾಗುವ ಸಾಧ್ಯತೆ ಇದ್ದು, ರೈತರು ಹವಾಮಾನ ವರದಿಗಳನ್ನು ಗಮನಿಸಿ ಬಿತ್ತನೆ ಹಾಗೂ ಇತರೆ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದಾಗಿದೆ. ಬೀಜಗಳನ್ನು ಬಿತ್ತುವ ಮುನ್ನ ಬೆಳೆಗನುಗುಣವಾಗಿ ಸಾಕಷ್ಟು ತೇವಾಂಶವಿರುವುದನ್ನು ಖಾತರಿಪಡಿಸಿಕೊಂಡು ಬಿತ್ತನೆ ಮಾಡುವುದು, ತೇವಾಂಶ ಕಡಿಮೆ ಇದ್ದಲ್ಲಿ ಬೀಜವು ಮೊಳಕೆ ಬಂದು ಮಣ್ಣಿನಿಂದ ಹೊರಗೆ ಬರಲಾಗದೆ ಭೂಮಿಯಲ್ಲಿಯೇ ಮುರುಟಿ ಹೋಗುವ ಸಾಧ್ಯತೆ ಇರುತ್ತದೆ. ಜಿಲ್ಲೆಯಲ್ಲಿ ರೈತರು ಬೆಳೆಗಳಿಗೆ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದು, ಸಾಮಾನ್ಯವಾಗಿ ಸಾರಜನಕ ಹಾಗೂ ರಂಜಕಯುಕ್ತ

0: ಕಾಂಪ್ಲೆಕ್ಸ್ ಗೊಬ್ಬರಗಳ ಬಳಕೆ ಹೆಚ್ಚಾಗಿ ಮಾಡುತ್ತಿದ್ದು ಈ ರಸಗೊಬ್ಬರದಲ್ಲಿ ಪೊಟ್ಯಾಶ್ ಅಂಶವಿರುವುದಿಲ್ಲ. ಪೊಟ್ಯಾಶ್ ಪೋಷಕಾಂಶವು ಬೆಳೆಗಳಿಗೆ ರೋಗ ಹಾಗೂ ಕೀಟಬಾಧೆಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಕಾಳುಗಳನ್ನು ಸದೃಢಗೊಳಿಸಿ ಹೆಚ್ಚು ತೂಕ ಬರುವಂತೆ ಮಾಡುತ್ತದೆ. ಇದರಿಂದ ಇಳುವರಿಯೂ ಹೆಚ್ಚಾಗುತ್ತದೆ. ಕಾರಣ ರೈತರು ಬಿತ್ತನೆ ಸಮಯದಲ್ಲಿ ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪೋಷಕಾಂಶಗಳನ್ನು ಹೊಂದಿರುವ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಸುವಂತೆ ಸೂಚಿಸಲಾಗಿದೆ. ಇದಲ್ಲದೆ ಬೆಳೆಗಳ ಬೆಳವಣಿಗೆ ಹಂತದಲ್ಲಿ ರೈತರು ಯಥೇಚ್ಛವಾಗಿ ಸಾರಜನಕ ರಸಗೊಬ್ಬರವನ್ನು ಮೇಲುಗೊಬ್ಬರವಾಗಿ ಬಳಸುತ್ತಿದ್ದು ಇದರಿಂದ ಬೆಳೆಗಳಿಗೆ ರೋಗ ಮತ್ತು ಕೀಟಬಾಧೆಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ರೈತರು ಹವಾಮಾನ ಆಧರಿಸಿ ಶಿಫಾರಸು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರಗಳ ಬಳಸಲು ಕ್ರಮ ವಹಿಸುವುದು, ಮೇಲುಗೊಬ್ಬರ ಬಳಸುವ ಸಮಯದಲ್ಲಿ ಹರಳು ರೂಪದ ಯೂರಿಯಾ ಗೊಬ್ಬರದ ಬದಲು ನವೀನ ತಾಂತ್ರಿಕತೆಯ ಸಿಂಪರಣೆ ಮಾಡಬಹುದಾಗಿದ್ದು ದ್ರವ ರೂಪದ ನ್ಯಾನೋ ಪ್ಲಸ್ ಯೂರಿಯಾ ಅಥವಾ ನ್ಯಾನೋ ಡಿಎಸ್ಪಿಗಳನ್ನು ಬಳಸಬಹುದಾಗಿದೆ. ಇವುಗಳನ್ನು ಬಳಸುವುದರಿಂದ ನೇರವಾಗಿ ಎಲೆಗಳ ಮೇಲೆ ಸಿಂಪರಣೆ ಮಾಡುವುದರಿಂದ ಬೆಳೆಗಳು ನೇರವಾಗಿ ಪೋಷಕಾಂಶಗಳನ್ನು ಹೀರಿಕೊಂಡು ಶೀಘ್ರವಾಗಿ ಬೆಳೆಯುತ್ತವೆ ಹಾಗೂ ಪರಿಸರಕ್ಕೆ ಆಗುವ ಹಾನಿ ಕಡಿಮೆ ಮಾಡಬಹುದಾಗಿದ್ದು ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯವಾಗಿ ಅಮೋನಿಯಂ ಸಲ್ಫೇಟ್ ಗೊಬ್ಬರ ಹಾಗೂ ಡಿಎಪಿ ಗೊಬ್ಬರಕ್ಕೆ ರಂಜಕ ಪರ್ಯಾಯವಾಗಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಟ್ರಿಪಲ್ ಸೂಪರ್ ಫಾಸ್ಫೇಟ್ ಬಳಸುವುದು ಭೂಮಿಗೆ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್, ಲಿಕ್ವಿಡ್ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಇನ್ನಿತರ ಸಾವಯವ ಗೊಬ್ಬರಗಳನ್ನು ಭೂಮಿಗೆ ಸೇರಿಸುವುದು, ಜೈವಿಕ ಗೊಬ್ಬರಗಳ ಬಳಕೆ ಹಾಗೂ ವಿವೇಚನಾತ್ಮಕ ರಸಗೊಬ್ಬರಗಳ ಬಳಕೆಗೆ ಉತ್ತೇಜಿಸುವುದು, ಈಗಾಗಲೇ ಮಣ್ಣಿನಲ್ಲಿ ದೊರೆಯದ ಸ್ಥಿತಿಯಲ್ಲಿರುವ ರಂಜಕವನ್ನು ಬೆಳೆಗಳಿಗೆ ಲಭ್ಯವಾಗುವಂತೆ ಮಾಡುವ ರಂಜಕ ಕರಗಿಸುವ ಹಾಗೂ ಮೈಕೋರೈಸಾಸ್ ಜೈವಿಕ ಗೊಬ್ಬರಗಳನ್ನು ಸೇರಿಸಲು ಕ್ರಮ ವಹಿಸುವುದು, ಅಧಿಕೃತ ಮಾರಾಟಗಾರರಿಂದ ಬಿಲ್ ಪಡೆದು ಕೃಷಿ ಪರಿಕರಗಳನ್ನು ಖರೀದಿಸುವುದು ಹಾಗೂ ನಕಲಿ ಬಿತ್ತನೆ ಬೀಜ ರಸಗೊಬ್ಬರ ಹಾಗೂ ಕೀಟನಾಶಕಗಳ ಮಾರಾಟ ಕಂಡುಬಂದಲ್ಲಿ ಕೂಡಲೇ ಇಲಾಖೆಗೆ ದೂರು ಸಲ್ಲಿಸಬಹುದಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಭೇಟಿ ಮಾಡುವುದು. ಪ್ರಕಟಣೆ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ನಮ್ಮ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಿದಿರಿ.
1: ನಮಸ್ಕಾರ. ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಸಮಯ 7:34 ಆಗುತ್ತಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನ ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲಾ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು ಶೇಕಡ 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ದ ಮೂಲಸೌಕರ್ಯ ಅಭಿವೃದ್ದಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ದ ಮೂಲಸೌಕರ್ಯ ಅಭಿವೃದ್ದಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ದಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ದಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ದ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ಥುರಿಂಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15 ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂತಹ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ 2 ಬೌದ್ಧಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ May 3 ನಡೆದಿದಂತಹ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ June 21 ಮರು ಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ದಿನಗಳ ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ದ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ಟನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ T20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19 ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ 3ನೇ ರಾಷ್ಟದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 9:05 ಕ್ಕೆ.

0: ಮೀಡಿಯಂ ವೇವ್ ತರಂಗಾಂತರ 49.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಹಾಗೆಯೇ ಡಿಆರ್ಎಂ ತರಂಗಾಂತರ 603.
1: ಆಕಾಶವಾಣಿ ಭದ್ರಾವತಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಸ್ವರದಲ್ಲಿ ಕೇಳೋಣ ಈ ಗೀತೆ.

0: ಕಲಿಯುಗ್ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಾರಣಾಂತರಗಳಿಂದ ಇಂದು ವಾಟ್ಸಪ್ ಇಲ್ಲದ ಕಾರಣ ಪ್ರಪಂಚದ ಕೆಲವು ವಿಸ್ಮಯಗಳನ್ನು ನಾನು ಹೇಳ್ತಾ ಹೇಳ್ತಾ ನಿಮಗಾಗಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡೋದು ಅಂತ ಪ್ರಯತ್ನ ಮಾಡ್ತಾ ಕನ್ನಡ ಚಿತ್ರಗೀತೆಗಳ ಜೊತೆಯಲ್ಲಿ ಕೆಲವು ವಿಸ್ಮಯಗಳನ್ನು ನೋಡ್ತಾ ಹೋಗೋಣ. ವಿಶ್ವದ ಬಗ್ಗೆ ತಿಳಿಯಲು ಬೇಕಾದ ಆಕರ್ಷಕ ಮತ್ತು ಅಚ್ಚರಿಯ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಮತ್ತು ಸುಲಭವಾಗಿ ಈಗ ನೋಡ್ತಾ ಹೋಗೋಣಂತೆ. ಒಂದೊಂದು ಗೀತೆಗಳ ಮಧ್ಯದಲ್ಲಿ ಮಾನವನ ದೇಹ ಮತ್ತು ಪ್ರಕೃತಿ ಹೇಗೆ ಅಂದರೆ, ಮಾನವನ ದೇಹದಲ್ಲಿ ಅತ್ಯಂತ ಸಂಕೀರ್ಣವಾದ ಅಂಗ ಮೆದುಳು. ಇದು ಪ್ರತಿದಿನ 20% ಆಮ್ಲಜನಕ ಮತ್ತು ಶಕ್ತಿಯನ್ನು ಬಳಸಿಕೊಳ್ಳುತ್ತೆ. ವಾಟ್ ಅನ್ ಅಮೇಜಿಂಗ್ ನೋ, ಅಮೇಜಿಂಗ್ ಫ್ಯಾಕ್ಟ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ವಿಸ್ಮಯಕಾರಿ, ಹೀಗೆ ಕೆಲವೊಂದು ವಿಷಯಗಳನ್ನು ಚಿತ್ರಗೀತೆಗಳ ಮಧ್ಯದಲ್ಲಿ ಹೇಳ್ತಾ ಹೇಳ್ತಾ ಗೀತೆಗಳನ್ನು ಕೇಳೋಣ. ವಾಟ್ಸಪ್ ಇಲ್ಲದ ಕಾರಣ ಚಿತ್ರಗೀತೆಗಳ ಮಧ್ಯದಲ್ಲಿ ಈ ರೀತಿಯಾದ ವಿಸ್ಮಯಗಳು ನಿಮಗಾಗಿ ಅಂತ ಹೇಳ್ತಾ ಆರಂಭದ ಗೀತೆ ನಿಮಗಾಗಿ. ಅಭಿನಂದನ್ ಮತ್ತು ಸುಪ್ರಿಯಾ ಲೋಹಿತ್ ಅವರ ಸ್ವರಗಳಲ್ಲಿ ಈಗ ಕೇಳೋಣ ಚಮಕ್ ಚಿತ್ರದ ಈ ಗೀತೆಯನ್ನು.

Good evening. Have a good night. Okay?

ಅಚ್ಚರಿಯ ವಿಷಯಗಳನ್ನ ತಿಳಿತ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ವಿ ಅಲ್ವಾ ಕೇಳಿದ್ರೆ. ಇದೀಗ ಭೂಮಿಯ ಮೇಲಿರುವ ಅತಿ ದೊಡ್ಡ ಜೀವಿ, ಇದರ ನಾಲಿಗೆಯೊಂದರ ತೂಕ ಆನೆಗೆ ಸಮವಾಗಿರುತ್ತೆ ಅಂತಂದ್ರೆ ಅದು ಯಾವ ಜೀವಿ ಇರ್ಬೋದು? ಮತ್ಯಾವುದು ಅಲ್ಲ, ನೀಲಿ ತಿಮಿಂಗಲ ಅಂತೆ. ನೀಲಿ ತಿಮಿಂಗಲ ಅಂದ್ರೆ ಬ್ಲೂ ವೇಲ್ ಅಂತೀವಲ್ಲ, ಅದು ಭೂಮಿಯ ಮೇಲಿರುವ ಅತಿ ದೊಡ್ಡ ಜೀವಿಯಾಗಿದೆ. ಅದರ ನಾಲಿಗೆಯೊಂದರ ತೂಕವೇ ಒಂದು ಆನೆಗೆ ಸಮನಾಗಿದೆಯಂತೆ. ಅಚ್ಚರಿ ಅಲ್ವಾ? ಬನ್ನಿ, ಗೀತೆಯ ನಂತರದಲ್ಲಿ ಮತ್ತಷ್ಟು ಅಚ್ಚರಿಗಳು ನಿಮಗಾಗಿ.

ಭೂಮಿಯ ಮೇಲಿರುವ ಎಲ್ಲಾ ಕಡಲ ತೀರಗಳಲ್ಲಿರುವ ಮರಳಿನ ಕಣಗಳಿಗಿಂತ ಬ್ರಹ್ಮಾಂಡದಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಹೆಚ್ಚು ಅಂತ ಅಂದಾಜಿಸಲಾಗಿದೆಯಂತೆ. ಹೌದಾ? ಅಷ್ಟೊಂದನ್ಸತ್ತಾ? ವಿಷಯ ಚಿಕ್ಕದನ್ಸಿದ್ರು ನಕ್ಷತ್ರಗಳ ಸಂಖ್ಯೆ ಭೂಮಿಯ ಮೇಲಿರುವ ಎಲ್ಲಾ ಕಡಲ ತೀರಗಳಲ್ಲಿರುವ ಮರಳಿನ ಕಣಗಳಿಗಿಂತ ಹೆಚ್ಚಾಗಿದೆ ಅಂತ ಅಂದ್ರೆ ನಂಬಲೇಬೇಕು, ಅಂದಾಜಿಸಲಾಗಿದೆ. ಅಚ್ಚರಿ ಅಲ್ವಾ? ಮತ್ತಷ್ಟು ಅಚ್ಚರಿಗಳು ನಿಮಗಾಗಿ ಈ ಗೀತೆಯ ನಂತರದಲ್ಲಿ.

ಕೇಳುಗರೆ, ನಮ್ಮ ರಕ್ತದ ಬಣ್ಣ ಯಾವುದು? ಬ್ಲಡ್ ಕಲರ್ ಯಾಕಿದೆ ರೆಡ್ ಅಲ್ವಾ? ಪ್ರಾಣಿಗಳಲ್ಲೂ ಸಾಮಾನ್ಯ ಯಾವ ಕಲರ್ ಇರುತ್ತೆ, ಯಾವ ಬಣ್ಣ ಇರುತ್ತೆ ರಕ್ತ? ಇಲ್ಲಿ ನೀಲಿ ಬಣ್ಣದ ರಕ್ತ ಕೂಡ ಇದೆ, ಜೊತೆಗೆ ನಮಗೆಲ್ಲ ಒಂದೇ ಹೃದಯ. ಅಪ್ಪ, ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ಮನುಷ್ಯರಿಗೆ ಎಷ್ಟೆಷ್ಟು ದೇಹ ಇದೆ ಅಂತ ನಾವೇನಾದ್ರೂ ಲೆಕ್ಕ ಹಾಕಿದೀವಾ? ಖಂಡಿತ ಇಲ್ಲ. ಆದ್ರೆ ಇಲ್ಲೊಂದು ವಿಸ್ಮಯ ಇದೆ, ಆಕ್ಟೋಪಸ್ಗೆ ಬರೋಬ್ಬರಿ 3 ಹೃದಯಗಳಿವೆ ಮತ್ತು ಅದರ ರಕ್ತದ ಬಣ್ಣ ನೀಲಿಯಾಗಿದೆ. ನಿಜ ಅಚ್ಚರಿ ವಿಷಯ ಅಲ್ವಾ? ನಾವೆಲ್ಲ ಒಂದೇ ಹೃದಯವನ್ನ ಇಟ್ಕೊಂಡು ಹೀಗೆ ಬಡ್ದಾಡ್ತೀವಲ್ವಾ ಪಾಪ, ಅದಕ್ಕೆ 3 ಹೃದಯ ಇದೆಯಂತೆ. ಅದ್ರದ್ದು ಬಣ್ಣ ಕೂಡ, ರಕ್ತದ ಬಣ್ಣ ಕೂಡ ನೀಲಿಯಾಗಿದೆಯಂತೆ. ಇದು ಪ್ರಾಣಿ ಲೋಕದ ಅಚ್ಚರಿಯಲ್ಲೊಂದು ಅಂತ ಹೇಳ್ತಾ ಮುಂದಿನ ಗೀತೆ

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಧ್ಯ ಇಂದು ವಾಟ್ಸಪ್ ಇಲ್ಲದ ಕಾರಣ ಒಂದಿಷ್ಟು ಅಚ್ಚರಿಯ ಸಂಗತಿಗಳನ್ನು ನೋಡ್ತಾ ಸಾಕ್ತಾ ಇದ್ದೇವೆ. ನಮಗೂ ತಿಳಿದಿರದೆ ನಿಮಗೂ ಎಷ್ಟೋ ವಿಷಯಗಳು ತಿಳಿದಿದೆ, ಗೊತ್ತಿರತ್ತೆ, ಆದರೆ ಹೌದಾ ಅಂತ ಮತ್ತೊಮ್ಮೆ ಅಚ್ಚರಿಯಿಂದ ನೋಡುವಂಥ ವಿಷಯಗಳು ನಮಗೆ ಪುನಃ ಪುನಃ ನೆನಪು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನೋಡಿ. ಈಗ ಪ್ರತಿಯೊಬ್ಬರು ಈಗ ಹೆಬ್ಬೆಟ್ಟು ಹೊತ್ತದು ಫಿಂಗರ್ ಪ್ರಿಂಟ್ ತಗೊಂತೀವಲ್ವಾ, ಬೆರಿ ಪ್ರತಿಯೊಬ್ಬರ ಬೆರಳುಗಳ ಏನು ಗುರುತಿದೆ ಅದು ಯಾವುದೂ ಕೂಡ ಒಂದೇ.

ಇರೋದಿಲ್ಲ ಅಲ್ವಾ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ನಾಲಿಗೆಯ ರೇಖೆಗಳು ಕೂಡ ವಿಶಿಷ್ಟವಾಗಿರುತ್ತಂತೆ. ಟಂಗ್ ಪ್ರಿಂಟ್ಸ್ ಅಂತ ಏನು ಹೇಳ್ತೀವಲ್ವಾ, ಅದು ಕೂಡ ಮಾನವನ ಪ್ರತಿಯೊಂದು ಎಲ್ಲರಿಗೂ ಇರೋ ನಾಲಿಗೆಗಳಲ್ಲಿ ಪ್ರಿಂಟ್ ಒಂದೇ ಥರ ಇರೋದಿಲ್ಲ. ಫಿಂಗರ್ ಪ್ರಿಂಟ್ಸ್ ಥರನೇ ಟಂಗ್ ಪ್ರಿಂಟ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಒಬ್ಬ ಮನುಷ್ಯನಿಂದ ಒಬ್ಬ ಮನುಷ್ಯನಿಗೆ. ಯಾವುದೇ ಕಾರಣಕ್ಕೂ ಹೋಲಿಕೆ ಆಗೋದಿಲ್ಲ. ಈ ರೀತಿಯಾದ ಅಚ್ಚರಿಗಳು ಬಹಳಷ್ಟು ಇದೆ. ಚಿಕ್ಕ ಚಿಕ್ಕ ಅಚ್ಚರಿಗಳನ್ನು ನೋಡ್ತಾ ಚಿತ್ರಗೀತೆಗಳನ್ನು ಕೇಳೋಣ ಅಂತ ಹೇಳ್ತಾ ಮುಂದಿನ ಗೀತೆ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಕೇಳೋಣ ಮುಂಗಾರು ಮಳೆ ಭಾಗ ಎರಡರ ಈ ಗೀತೆಯನ್ನು.

ಇನ್ನು ಕಡೆಯ ಅಚ್ಚರಿಯನ್ನ ನೋಡೋದಾದ್ರೆ, ಮರಗಳು ತಮ್ಮ ಬೇರುಗಳ ಮೂಲಕ ಇತರ ಮರಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಹಂಚಿಕೊಳ್ತವೆ. ಜೊತೆಗೆ ಅಪಾಯದ ಸಮಯದಲ್ಲಿ ರಾಸಾಯನಿಕಗಳನ್ನು ಬಿಡುಗಡೆ ಮಾಡಿ ಪರಸ್ಪರ ಎಚ್ಚರಿಸಿಕೊಳ್ತವಂತೆ. ಮರಗಳ ಸಂವಹನ ಹೇಗಿರುತ್ತೆ ಅಂತ ನಮಗೆ ಗೊತ್ತಿತ್ತಾ? ಖಂಡಿತ ಇಲ್ಲ. ಅವುಗಳಿಗೂ ಜೀವ ಇದೆ ಅಂತ, ಅವು ಕೊಡುವಂತಹ ಏನು ತರಕಾರಿಗಳಾಗಿರಬಹುದು, ಹಣ್ಣುಗಳಾಗಿರಬಹುದು, ನೀರಿನಿಂದ ಹೀಗೆ ಒಣಗಿ ಹೋಗಿರುವಂತಹ ಸಸ್ಯಗಳು ಗಿಡಗಳು ನೀರನ್ನ ನಾವು ಪೋಷಣೆಯನ್ನು ಮಾಡಿದ ತಕ್ಷಣವೇ ಮತ್ತೆ ಚಿಗುರಿ ನಮಗೆಲ್ಲ ಫಲ ಪುಷ್ಪ ಎಲ್ಲ ಕೊಡುತ್ತಲ್ವಾ? ಆವಾಗಲೇ ಅರ್ಥ ಆಗುತ್ತೆ ಅದಕ್ಕೂ ಕೂಡ ಜೀವ ಇದೆ ಅಂತ. ನೋಡಿ, ಅವುಗಳ ಕೂಡ ಸಂವಹನ ಹೇಗೆಲ್ಲ ಆಗುತ್ತೆ ಅಂದರೆ, ಬೇರುಗಳ ಮೂಲಕ ಜೊತೆಯಲ್ಲಿ ಅಪಾಯದ ಸಂದರ್ಭದಲ್ಲಿ ರಾಸಾಯನಿಕಗಳನ್ನು ಬಿಡುಗಡೆ ಮಾಡಿ ಪರಸ್ಪರ ಎಚ್ಚರಿಸಿಕೊಳ್ತಾವಂತೆ. ವಾಟ್ ಎನ್ ಅಮೇಝಿಂಗ್. ಇದೇ ಅಚ್ಚರಿಗಳು. ಹೀಗೆ ಬಹಳಷ್ಟು ಅಚ್ಚರಿಗಳು ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಹೌದಾ ಅಂತ ಕೇಳೋ ಥರ ಈ ಭೂಮಿ ಮೇಲೆ ಇದೆ. ಮನುಷ್ಯರ ಮಧ್ಯೆ, ಪ್ರಕೃತಿಯ ಮಧ್ಯೆ, ಬಾಹ್ಯಾಕಾಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಅಚ್ಚರಿ ಮೂಡಿಸುವಂತಹ ವಿಷಯಗಳು ಇದೆ. ಸಂದರ್ಭ ಬಂದಾಗ ಹೀಗೆ ಅಲ್ಲೊಂದು ಇಲ್ಲೊಂದು ಅಚ್ಚರಿಗಳನ್ನ ನಾವು ಕೂಡ ತಿಳ್ಕೊಳ್ತಾ ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕೇಳ್ತಾ ಇದ್ದೀರಾ. ನಂತರದಲ್ಲಿ 8:45 ಸರಿಯಾಗಿ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಅರ್ಪಿತಾ ಶೇಷಾದ್ರಿ ಅವರ ಸ್ವರದಲ್ಲಿ ದೊಡ್ಡರಂಗೇಗೌಡರ ರಚನೆಯನ್ನ ಕೇಳಿದಿರಿ. ಮುಂದಿನ ಗೀತೆ ನಗರ ಶ್ರೀನಿವಾಸ ಉಡುಪ ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಈ ಗೀತೆ.

ಕೇಳಿದ್ರೆ ಇದೀಗ ಯಕ್ಷಗಾನ ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರಿಂದ. ಇಂದಿನ ಪ್ರಸಂಗ ಶ್ರೀಕೃಷ್ಣ ಸಂಧಾನ, ಇದರ ಮೊದಲ ಭಾಗವನ್ನು ಆಲಿಸೋಣ ಬನ್ನಿ.

ಅಯ್ಯ, ಧರ್ಮರಾಜನನ್ನು ಬೀಳ್ಗೊಂಡು ಹೊರಡಬೇಕು ಎನ್ನುವಷ್ಟರಲ್ಲಿ ದ್ರಪದ ನಂದನೆ ಬಂದು ಸಲಹೋ ಲಕ್ಷ್ಮೀರಮಣ ಎಂದು ನನ್ನ ಪದಮೂಲದಲ್ಲಿ ಬಿದ್ದು ಕಣ್ಣೀರು ಸುರಿಸುತ್ತಾ ಬೇಡಿಕೊಳ್ಳುತ್ತಾ ಇದ್ದಾಳೆ. ಅವಳನ್ನು ಎತ್ತಿ ಮೈದಡವಿದ ನಾನು ಪುಸಿಯಲ್ಲ ದಿಟವಿದು ವಾಸುದೇವ ದೇವಕಿಯರ ಆಣೆಯಾಗಿ ನಿನ್ನ ಭಾಷೆಯನ್ನು ತೀರಿಸಿಕೊಡುತ್ತೇನೆ ಎಂದ ನಾನು ಬಸಿವ ಕಂಬನಿಯನ್ನು ಒರೆಸಿ ಸಂತೈಸಿ ಕಳುಹಿಸುತ್ತಿದ್ದಂತೆ ನಮ್ಮವನೇ ಆದ ಧಾರುಕ ಮಣಿಮಯವಾದ ರಥವನ್ನ ತಂದು ನಿಲ್ಲಿಸಿದ್ದಾನೆ. ದುರ್ಜನರೆಡೆಗೆ ಹೋಗುವುದು ಎನ್ನುವ ಕಾರಣಕ್ಕಾಗಿ ಸಾತ್ಯಕ್ಕೆ ಅಗಣಿತವಾದ ಶಸ್ತ್ರಾಸ್ತ್ರಗಳನ್ನು ರಥದಲ್ಲಿ ತುಂಬಿಸಿದ್ದಾನೆ. ಇದೇ ಸಂದರ್ಭದಲ್ಲಿ ಅನಿಮಿಷರೆಲ್ಲ ಜಯ ಜಯವೆಂದು ಸುಮವೃಷ್ಟೆಯನ್ನು ಸುರಿಸುತ್ತಾ ಇದ್ದಾರೆ. ಇದೇ ಮಂಗಲ ಮುಹೂರ್ತವೆಂದ ತಿಳಿದ ನಾನು ರಥವನ್ನು ಏರಿ ಹಸ್ತಿನಾವತದತ್ತ ಪ್ರಯಾಣ ಬೆಳೆಸುತ್ತೇನೆ.

ಹಸ್ತಿನಾವತಿಯಲ್ಲಿ ವ್ಯಾಸಾನುಗ್ರಹದಿಂದ ದಾಸಿಪುತ್ರನಾಗಿ ಹುಟ್ಟಿದರೂ ಕುರುಡ ನೃಪಾಲನಿಗೆ ಕಣ್ಣಾಗಿ ಬದುಕಿದವ ನಾನು. ಆದರೆ ಪುತ್ರ ವ್ಯಾಮೋಹದ ಮಂಕು ಕವಿದ ಅವನ ಅಂತರಂಗವನ್ನು ಬೆಳಗುವುದಕ್ಕೆ ನನ್ನಿಂದ ಆದೀತೆ? ಆದರೆ ಅಂದ ಧೃತರಾಷ್ಟ್ರನಿಗೆ ಹೇಳಬೇಕಾದದ್ದನ್ನ ಹೇಳುವಾಗ ಸರಿಯಲ್ಲದ್ದನ್ನ ಇದು ಸರಿಯಲ್ಲ ಎಂದು ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ಯಾವ ಬಾಂಧವ್ಯವೂ ಯಾವ ಸ್ಥಾನಮಾನವೂ ನನ್ನನ್ನ ಬಾಧಿಸಲಿಲ್ಲ. ಹೇಳಿದ್ದೇನೆ ಎನ್ನುವ ಸಮಾಧಾನ ಒಂದೇ ನನ್ನ ಪಾಲಿಗೆ, ಪರಿಣಾಮ ಇಲ್ಲ. ಅನಭಿಷಕ್ತ ದೊರೆ ದುರ್ಯೋಧನನ ಮುಷ್ಟಿಯಲ್ಲಿ ಹಸ್ತಿನಾವತಿ ನರಳುತ್ತಾ ಇದೆ. ಅರಮನೆಯ ಅನ್ನ ಉಂಡವರಿಗೆ ಹಸಿವು ತೀರುವುದರ ಜೊತೆಗೆ ಹಸಿವಿನ ಸ್ವಾತಂತ್ರ್ಯವೂ ಉಂಡವರ ಸ್ವಾತಂತ್ರ್ಯವೂ ತೀರುತ್ತದೆ ಅಂತಾದರೆ ಅದು ಅರಸನ ಔದಾರ್ಯ ಅಲ್ಲ, ಸಂಗ್ರಹ ಆಗುತ್ತದೆ. ಹಸ್ತಿನಾವತಿಯಲ್ಲಿ ನಡೆಯುತ್ತಿರುವುದೂ ಇದೆ. ಕೌರವನ ದೌಷ್ಟ್ಯ ಮಿತಿಮೀರಿದೆ. ನನಗೆ ಯಾವಾಗಲೂ ಅನಿಸುತ್ತಿದೆ, ಧರ್ಮನಿಷ್ಠನಾದಂತಹ ಯುಧಿಷ್ಠಿರ ಧರ್ಮದ ನೆನೆಯಲ್ಲಿ ವಸ್ತುನಿಷ್ಠನಾಗಿ ಯೋಚಿಸಿದ್ದರೆ, ಹಸ್ತಿನಾವತಿಯ ರಾಜಕಾರಣ ಭದ್ರವಾಗಿ ಆತ ನೆಲೆಯೂರಿದ್ದರೆ ಹಸ್ತಿನೆಯ ಚಿತ್ರಣವೇ ಬದಲಾಗುತ್ತಿತ್ತು, ವಿದುರ ಬಯಸಿದ ಹಸ್ತಿನಾವತಿಯಾಗುತ್ತಾ ಇತ್ತು. ಇಂದು ಶ್ರೀಕೃಷ್ಣ ಬರ್ತಾ ಇದ್ದಾನಂತೆ. ಎಂದೋ ಬರಬೇಕಾಗಿತ್ತು ಆತ. ಮಥುರೆಯಲ್ಲಿ ಕಂಸನನ್ನು ಕೊಂದು ಶಾಂತಿ ಸ್ಥಾಪಿಸಿದವ, ಮಗದ ದೇಶದಲ್ಲಿ ಶಾಂತಿಯನ್ನ ನೆಲೆಗೊಳಿಸಿದವ. ಹಸ್ತಿನಾವತಿ ಹೊತ್ತಿ ಉರಿಯುತ್ತಿದ್ದರು, ಮತ್ಸರದ ದಳ್ಳುರಿಯಲ್ಲಿ ಬೆಂದು ಬೇಯುತ್ತಿದ್ದರು, ಇನ್ನೂ ಯಾಕೆ ಬರಲಿಲ್ಲ ಎನ್ನುವುದು ಈ ತನಕವೂ ಈ ವಿದುರನನ್ನ ಕಾಡುತ್ತಿರುವಂತಹ ಪ್ರಶ್ನೆ. ಅದಕ್ಕೆ ಉತ್ತರವೋ ಎಂಬಂತೆ ಸಂಜಯನಲ್ಲಿ ಧರ್ಮರಾಜ ಹೇಳಿ ಕಳುಹಿಸಿದಂತಹ ಮಾತು, ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈತಃ, ಧರ್ಮರಾಜನ ಚಿತ್ತ ವೃತ್ತಿಯಲ್ಲಾದಂತಹ ಬದಲಾವಣೆ ನನಗೆ ಸಮಾಧಾನ ತಂದಿದೆ. ಇಷ್ಟೆಲ್ಲ ಘಟನಾವಳಿಗಳು ನಡೆದ ಮೇಲೂ ಸಂಧಾನಕ್ಕೊಂದು ಅವಕಾಶವನ್ನು ಕೊಟ್ಟಂತಹ ಧರ್ಮರಾಜನ ಔದಾರ್ಯ ಒಂದು ಕಡೆಯಾದರೆ, ಖಡುಗವಾಗಲಿ ಎನ್ನುವಂತಹ ಮಾತು, ಖಡ್ಗವನ್ನ ಬಳಸುವಂತಹ ಕ್ಷಾತ್ರಿಯೋಚಿತವಾದಂತಹ ನಿಲುಮೆ ಧರ್ಮರಾಜನ ಬಾಯಿಯಲ್ಲೂ ಬಂತಲ್ಲ. ಇಷ್ಟಕ್ಕೂ ಆತನ ವಿಚಕ್ಷಣ ಬುದ್ಧಿಗೆ ಮೆಚ್ಚಿದ್ದೇನೆ. ಸಂಧಾನಕ್ಕೆ ಅವನು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿ ಅಂತಿಂತವನಲ್ಲ. ಜಗದ ಕ್ಷತ್ರಿಯರೆಲ್ಲ ಇತ್ತಂಡವಾದರೆ ಮಧ್ಯಸ್ಥಿಕೆಯನ್ನ ವಹಿಸಿಕೊಳ್ಳುವಂತಹ ಸಾಮರ್ಥ್ಯವಿರುವಂತಹ ಜಗತ್ತಿಗೆ ಶಾಂತಿ ನೀಡುವಂತಹ ಶ್ರೀಕೃಷ್ಣನನ್ನೇ ಕಳುಹಿಸಿದ್ದಾನೆ. ಬರಲಿ ನನ್ನೊಡೆಯ ಲಕ್ಷ್ಮೀರಮಣ ಬರಲಿ. ಆತನ ಪಾದ ಸ್ಪರ್ಶದಿಂದ ಏನೆಲ್ಲ ಪಲ್ಲಟಗಳು ಆಗಬೇಕಾಗಿದೆಯೋ ಆಗಲಿ. ದೇವದೇವನಾತ, ಎಲ್ಲವೂ ಅವನಿಗಾಗಿ, ಹಾಗಾಗಿ ಆಗುವುದೆಲ್ಲ ಒಳಿತೇ ಆಗುತ್ತದೆ ಎನ್ನುವಂತಹ ಭರವಸೆಯಿಂದಲೇ ಇಂದಿನ ಸೂರ್ಯೋದಯವನ್ನ ನಾನು ಸ್ವಾಗತಿಸಿದ್ದೇನೆ. ಆದರೆ ಇವತ್ತ್ಯಾಕೋ ಮೈ ಮನಗಳಲ್ಲಿ ಅನಿರ್ವಚನೀಯವಾದಂತಹ ಉತ್ಸಾಹ ಆನಂದದೆಡೆಗೆ ನನ್ನನ್ನು ಒಯ್ಯುತ್ತಾ ಇದೆ. ಎಲ್ಲರೂ ಶ್ರೀಕೃಷ್ಣನ ಆರೋಗಣೆಗೆ ಭಕ್ಷ್ಯ ಭೋಜ್ಯಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಜನರೆಲ್ಲ ಆತನ ಸ್ವಾಗತಕ್ಕೆ ಅಲ್ಲಿ ಇಲ್ಲಿ ಗುಂಪಾಗಿ ಕಾಯುತ್ತಾ ಇದ್ದರೂ ನನಗ್ಯಾಕೋ ಎಲ್ಲಿಯೂ ಹೋಗುವುದಕ್ಕೆ ಮನಸ್ಸಾಗುತ್ತಾ ಇಲ್ಲ. ಆದರೆ ಆ ದಿವ್ಯ ಮೂರ್ತಿಯ ದರ್ಶನವನ್ನ ಪಡೆದು ಧನ್ಯನಾಗುವುದಕ್ಕೆ ಮನಸ್ಸು ಕಾತರಿಸ್ತಾ ಇದೆ. ಬಾಗಿಲಲ್ಲಿಯೇ ನಿಂತಿದ್ದೇನೆ, ಇಲ್ಲಿಯೂ ಆತ ಬರಬಹುದೇ ಗೊತ್ತಿಲ್ಲ. ಅರೆ, ನೋಡುತ್ತಾ ಇದ್ದೇನಲ್ಲ, ಅದೋ ಅದೋ ಅದೋ ದಿವ್ಯವಾದಂತಹ ಪ್ರಭೆ ಗೋಚರವಾಗುತ್ತಾ ಇದೆ. ರಥದ ಕೀಲಿನ ಸದ್ದು, ಕುದುರೆಗಳ ಕೇಶಾರವೂ ಕೇಳುತ್ತಾ ಇದೆ. ಅದೋ ಮಣಿಮಯ ವರೂತದಲ್ಲಿ ಕುಳಿತು ಬರುತ್ತಿರುವವನು ನಮ್ಮ ಚಿನ್ಮಯನೇ ಅಲ್ಲವೇ? ಆಹ್.

ಇದೇನನ್ನ ನೋಡುತ್ತಾ ಇದ್ದೇನೆ, ಸಾಕ್ಷಾತ್ ಲಕ್ಷ್ಮೀರಮಣನೇ ನನ್ನ ಮನೆಯ ಬಾಗಿಲಿಗೆ ಬಂದಿದ್ದಾನಲ್ಲ, ಎಂತಹ ಭಾಗ್ಯ ನನ್ನದು. ಬಡವನಿಗೆ ಐಶ್ವರ್ಯ ಸಿಕ್ಕಂತೆ, ಬಾಯಾರಿದವನಿಗೆ ಸುಧಾಪಾನವಾದಂತೆ, ಅಳುವ ಕಂದನಿಗೆ ಮಾತೃ ದರ್ಶನ ಮಾಡಿಸಿದಂತಾಯ್ತಲ್ಲ. ದಿವ್ಯ ಮಂಗಲ ಮೂರ್ತಿಯನ್ನ ಕಣ್ಣದಣಿಯೇ ಮನದಣಿಯೇ ನೋಡಿ ಪರವಶನಾಗಿದ್ದೇನೆ. ಎಂತಹ ರೂಪವಿದು! ಅಷ್ಟು ದೂರದಿಂದ ಬಂದರೂ ಆಯಾಸ ಮುಖದಲ್ಲಿಲ್ಲ. ಮೃದು ಮಧುರವಾದಂತಹ ಮಂದಹಾಸ, ತೇಜೋಮಯವಾದಂತಹ ಕಣ್ಣುಗಳಿಂದ ಹೊರಸೂಸುವ ಹೊನ್ನ ಕಿರಣಗಳು. ಕೋಟಿ ಸೂರ್ಯ ಸಮಪ್ರಭನಲ್ಲವೇ ನೀನು? ನಿನ್ನನ್ನು ನೋಡುತ್ತಲೇ ಇರಬೇಕೆನಿಸುತ್ತದೆ. ಎಲ್ಲಿಯಾದರೂ ನನ್ನ ಕಣ್ಣ ರೆಪ್ಪೆಗಳು ಒಂದಕ್ಕೊಂದು ಒಪ್ಪಿಕೊಂಡು ಬಿಟ್ಟರೆ, ಮುಚ್ಚಿದ ಕಣ್ಣುಗಳ ಆ ಮಿತ ಕಾಲಾವಧಿಯಲ್ಲಿ ನಿನ್ನ ನೋಡುವ ಭಾಗ್ಯದಿಂದ ನಾನು ವಂಚಿತನಾಗಿ ಬಿಡುತ್ತೇನೆ. ಹಾಗಾಗಿ ರೆಪ್ಪೆ ಮುಚ್ಚದ ಹಾಗೆ ನಿನ್ನ ನೋಡುತ್ತಾ ಇದ್ದೇನೆ. ದೇವರೇ, ಸಂತೃಪ್ತಿಯ ಕಡಲಿನಲ್ಲಿ ಮುಳುಗಿದ್ದೇನೆ. ಇದೋ ನಿನಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿದಿದ್ದೇನೆ. ನಿನ್ನ ಪಾದ ಪದ್ಮಗಳಲ್ಲಿ ಬಿದ್ದು ಹೊರಳಾಡಿದ್ದೇನೆ. ನಿನ್ನ ಹಾಡಿದ್ದೇನೆ, ಹೊಗಳಿದ್ದೇನೆ, ಆನಂದಾತಿಶಯದಿಂದ ಹಿರಿ ಹಿರಿ ಹಿಗ್ಗಿದ್ದೇನೆ. ಈ ಉದ್ವೇಗದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವುದು ತಿಳಿಯದಾಗಿದೆ. ಸ್ವಾಮಿ ಉದ್ಧರಿಸಬೇಕು, ಸ್ವಾಮಿ ಉದ್ಧರಿಸಬೇಕು. ಸ್ವಾಮಿ ಹೀಗೆ ಬರಬೇಕು, ಸ್ವಾಮಿ ಹೀಗೆ ಬರಬೇಕು, ಹೀಗೆ ಒಳ ಬರಬೇಕು. ನಿನ್ನ ನೋಡುತ್ತಾ ನೋಡುತ್ತಾ ನಾನು ಮೈ ಮರೆತು ಬಿಟ್ಟೆ, ಒಳ ಕರೆಯುವುದಕ್ಕೂ ಆಗಲಿಲ್ಲ. ಹೀಗೆ ಬರಬೇಕು. ಎಂತಹ ಯಜ್ಞ ಯಾಗಾದಿಗಳನ್ನು ಮಾಡಿ ತಪಸ್ಸನ್ನು ಆಚರಿಸಿದವರಿಗೂ ಕೂಡ ನಿನ್ನ ದರ್ಶನ ಕಷ್ಟವಂತೆ. ಆದರೆ ನನಗಿಂದು ಅನಾಯಾಸವಾಗಿ ದರ್ಶನವನ್ನು ಇತ್ತೀಯಲ್ಲ ಸ್ವಾಮಿ. ಹೀಗೆ ಬರಬೇಕು ಸ್ವಾಮಿ. ಯಾವಾಗ ಹಸ್ತಿನಿಯ ಅರಮನೆಯಲ್ಲಿ ಕಣಿಕನ ಮಂತ್ರಾಲೋಚನೆ ಆರಂಭವಾಯಿತೋ ಆಗಲೇ ಶಕ್ತಿಯ ರಾಜಕಾರಣದ

ವಿಶ್ವಾಸವನ್ನು ಬಿಟ್ಟು ಭಕ್ತಿಯಲ್ಲೇ ತೃಪ್ತಿ ಕಂಡವನು ನಾನು. ಹೊತ್ತು ಗೊತ್ತಿಲ್ಲದೆ ನಿತ್ಯವೂ ನಿನ್ನನ್ನು ಧ್ಯಾನಿಸುವ ನನಗೆ ಒಪ್ಪತ್ತಿಗೆ ಎಷ್ಟು ಎನ್ನುವುದು ಮುಖ್ಯವಲ್ಲ. ಆದ್ರೆ ಸ್ವಾಮಿ, ನಿನಗೊಂದು ಸುಪ್ಪತ್ತಿಗೆ ಇದೆ, ಹೀಗೆ ಬರಬೇಕು. ಇದೋ ಈ ಉನ್ನತಾಸನದಲ್ಲಿ ವಿರಾಜಮಾನನಾಗಬೇಕು. ಈ ಆಸನ

0: ವಿದುರ.
1: ಸ್ವಾಮಿ,
0: ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಅತ್ಯಂತ ಭಕ್ತಿ ಭಾವದಿಂದ ನನ್ನನ್ನು ಸಂತೈಸುತ್ತಾ ಇದ್ದೀಯ. ನಿನ್ನನ್ನು ಹೊಗಳುವುದಕ್ಕೆ ನನ್ನ ಕೈಯಿಂದ ಸಾಧ್ಯವಾಗುತ್ತಾ ಇಲ್ಲ ವಿದುರ. ಮನೆಯ ಬಾಗಿಲಿಗೆ ಬಂದ ನನ್ನನ್ನು ಮನೆಯಂಗಳದಲ್ಲಿ ನಿಂತು ಸಂತೈಸುತ್ತಾ ಇದ್ದೀಯ. ಆದರೆ ಪರಿಸ್ಥಿತಿ ಏನಾಗಿದೆ ಗೊತ್ತೋ? ಉಪಪ್ಲಾವ್ಯದಿಂದ ಹೊರಟ ನಾನು ಹಸ್ತಿನಾವತಿಯನ್ನು ಸೇರಿ ಇಲ್ಲಿಗೆ ಬರುವವರೆಗೂ ಏನನ್ನೂ ತೆಗೆದುಕೊಂಡವನಲ್ಲ. ಮಾರ್ಗಾಯಸದ ಪರಿಣಾಮ ಅನ್ನ ಪಾನಗಳಿಲ್ಲದೆ ಬಹಳಷ್ಟು ಬಳಲಿ ಹೋಗಿದ್ದೇನೆ. ನನ್ನ ಹಸಿವೆಯನ್ನು ಅಡಗಿಸುವುದಕ್ಕೆ ಏನಾದರೂ ಇದ್ದರೆ ಕೊಡುತ್ತೀಯಾ ವಿದುರ?
1: ಸ್ವಾಮಿ, ಇದೋ ಈ ನಡುಮನೆಗೆ ಬರಬೇಕು, ಹೀಗೆ ಬರಬೇಕು. ಇದೋ ಇಲ್ಲಿ ಉನ್ನತಾಸನವಿದೆ, ಇಲ್ಲಿ ವಿರಾಜಮಾನನಾಗಬೇಕು ಸ್ವಾಮಿ. ಈ ಆಸನದ ಅಡಿಪಾಯ ನನ್ನ ಹೃದಯವೇ ಆಗಿದೆ. ನೀನು ಈ ಆಸನವನ್ನ ಏರಿ ಕುಳಿತರೆ ನನ್ನ ಹೃದಯವನ್ನ ಏರಿ ಕುಳಿತ ಹಾಗಾಗುತ್ತದೆ ಸ್ವಾಮಿ. ಸ್ವಾಮಿ, ನಾನು ಗೃಹಸ್ಥ, ಹಾಗಾಗಿ ಪತ್ನಿ ಸಮೇತನಾಗಿ ನಿನ್ನ ಆತಿಥ್ಯವನ್ನ ಮಾಡುತ್ತೇನೆ. ಓ ಪಾರಸವಿ, ಬಾ, ಹೀಗೆ ಬಾ. ಯಾರು ಬಂದಿದ್ದಾರೆ ನೋಡು? ಲಕ್ಷ್ಮೀ ರಮಣನಾದಂತಹ ಶ್ರೀಕೃಷ್ಣನೇ ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾನೆ. ನಮ್ಮ ಜನ್ಮ ಜನ್ಮಾಂತರದ ಪಾಪವೆಲ್ಲವೂ ದೂರವಾಯಿತು. ಯಾವ ಪಾದ ಇಡೀ ಭೂಮಂಡಲವನ್ನ ವ್ಯಾಪಿಸಿತ್ತೋ, ಯಾವ ಪಾದದಡಿಯಲ್ಲಿ ನಭೋ ಮಂಡಲವೇ ಅಡಿಯಾಯಿತೋ, ಯಾವ ಪಾದ ಸ್ಪರ್ಶದಿಂದ ಮುನಿಪತ್ನಿಯ ಶಾಪ ವಿಮೋಚನೆಯಾಯಿತು, ಯಾವ ಪಾದದಿಂದ ಬೃಂದಾವನದಲ್ಲೆಲ್ಲ ಸಂಚರಿಸಿ ತನ್ನವರನ್ನೆಲ್ಲ ಕಾಪಾಡಿದಂತಹ ಪಾದವಿದೆಯೋ, ಯಾವ ಪಾದದಿಂದ ಶಕಟಾದಿ ರಕ್ಕಸರನ್ನ ಕುಟ್ಟಿ ಪುಡಿ ಮಾಡಿದೆಯೋ, ಅಂತಹ ಪರಮ ಪೂಜ್ಯವಾದಂತಹ ಪಾದಾರವಿಂದವನ್ನು ತೊಳೆದು ಆ ಪುಣ್ಯ ತೀರ್ಥವನ್ನ ಧರಿಸೋಣ. ಬಾ ಪಾರಸವಿ, ಹೂಗಳಿಂದ ಶ್ರೀಕೃಷ್ಣನ ಪಾದಾರವಿಂದವನ್ನ ಅರ್ಚಿಸಿದ್ದೇನೆ, ಧೂಪ ದೀಪಾರತಿಯನ್ನ ಮಾಡಿದ್ದೇನೆ. ಸ್ವಾಮಿ, ಅನುಗ್ರಹಿಸಬೇಕು. ಹಸಿವಿನಿಂದ ಬಾಯಾರಿದವ ನೀನು, ಹಾಗಾಗಿ ಇದೋ ನಮ್ಮ ಮನೆಯಲ್ಲಿದ್ದಂತಹ ಈ ಸ್ವರ್ಣ ಕುಂಭದಲ್ಲಿದ್ದಂತಹ ಕುಡುತೆ ಹಾಲನ್ನ ನಿನಗೆ ಅರ್ಪಿಸುತ್ತಾ ಇದ್ದೇನೆ ಪ್ರಭು. ಸ್ವೀಕರಿಸಬೇಕು, ಸ್ವೀಕರಿಸಬೇಕು.

0: ವಿದುರ, ಇರುವುದು ಒಂದು ಕೊಡುತ್ತೆ ಹಾಲು ಅಂತ ಹೇಳಿದೆಯಲ್ಲ, ಅದರಿಂದ ನನ್ನ ಹಸಿವು ಅಡಗಿ ನನ್ನ ಕಟವಾಯಿಯ ಮೂಲಕ ಬಿದ್ದ ಹಾಲಿನ ಬಿಂದುವೊಂದು ಸಿಂಧುವಾಗಿ ಹಸ್ತಿನಾವತಿಯಲ್ಲಿಯೇ ಹಾಲಿನ ಹೊಳೆ ಹರಿಯುತ್ತಾ ಇದೆ.
1: ಹೌದು ಸ್ವಾಮಿ,
0: ನೀನು ಸ್ವರ್ಣ ಕುಂಭದಲ್ಲಿ ಕೊಟ್ಟಿರುವುದು ಹಾಲಲ್ಲ, ಭಕ್ತಿ ರಸವನ್ನ ಕೊಟ್ಟ ಪರಿಣಾಮ ಇಂತಹ ಮಹಿಮೆಯನ್ನ ತೋರುವುದಕ್ಕೆ ಸಾಧ್ಯವಾಯಿತು. ನಿಜವಾಗಿಯೂ ನೀನು ಶರಣರಲ್ಲಿ ಶ್ರೇಷ್ಠ ವಿದುರ. ನಾನು ಬಂದಿರುವುದು ಧರ್ಮರಾಜನ ಶಾಂತಿ ಸಂದೇಶವನ್ನು ಕುರುಸಭೆಯಲ್ಲಿ ಸಾರುವುದಕ್ಕೆ. ಹಾಗಾಗಿ ನೀನು ಕೌರವನ ಸಮಯವನ್ನು ಅರಿತುಕೊಂಡು ಬರುತ್ತೀಯಾ? ಅಲ್ಲಿಯವರೆಗೆ ನನ್ನತ್ತೆಯಾದ ಕುಂತಿದೇವಿಯಲ್ಲಿ ಮಾತನಾಡುತ್ತಾ ಇರುತ್ತೇನೆ.
1: ಹಾಗೆಯೇ ಆಗಲಿ ಸ್ವಾಮಿ.

ಮಹಾಮಾತು. ಒಡೆಯ ಲಕ್ಷ್ಮೀರಮಣ ನೈತಃ ಎನ್ನುವುದಾಗಿ. ಆದರೆ ಹಸ್ತಿನಯ ಚಲದಂಕ ಚಕ್ರೇಶ್ವರನಾಗಿರುವಂತಹ ಈ ಸುಯೋಧನ ಅಚಲವಾದ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಲಕ್ಷ್ಮೀರಮಣನಾದರೂ ಬರಲಿ, ಗೌರಿರಮಣನಾದರೂ ಬರಲಿ, ಈ ಹಸ್ತಿನೆಯನ್ನ ಯಾವ ಕಾರಣಕ್ಕೂ ಇಬ್ಬಾಗ ಮಾಡುವುದಕ್ಕೆ ನಾನು ಬಿಡುವವನಲ್ಲವೇ ಅಲ್ಲ. ಇದು ನನ್ನ ದೃಢವಾದ ನಿರ್ಧಾರ. ಆದರೂ ರಾಯಭಾರಿಯಾಗಿ ಬರುವಂತಹ ಕೃಷ್ಣನ ಸ್ವಾಗತಕ್ಕಾಗಿ ವಿಶೇಷ ವ್ಯವಸ್ಥೆಯನ್ನ ಮಾಡಲೇಬೇಕಲ್ಲ. ಅದಕ್ಕಾಗಿ ವಿಶಾಲವಾಗಿರುವಂತಹ ಸಭಾಮಂಟಪದ ನಿರ್ಮಾಣವನ್ನ ಮಾಡಿದ್ದೇನೆ. ಆ ಸಭಾಸ್ಥಳದ ಮಧ್ಯಭಾಗದಲ್ಲಿ ಎತ್ತರವಾದ ವಿನೂತನವಾದ ಗದ್ದುಗೆಯಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ನನ್ನ ಅಕ್ಕ ಪಕ್ಕದಲ್ಲಿ ಇಕ್ಕೆಲಗಳಲ್ಲಿ ನನ್ನವರೇ ಆದಂತಹ ಕರ್ಣ, ಶಕುನಿ, ಶಲ್ಯ, ದುಶ್ಯಾಸನ ಇವರೇ ಮೊದಲಾದವರು ಕುಳಿತುಕೊಂಡಿದ್ದಾರೆ. ಶ್ರೇಷ್ಠರಾಗಿರುವಂತಹ ಧೃತರಾಷ್ಟ್ರ ಮಹಾರಾಜರಿಗೆ ಎತ್ತರವಾಗಿರುವಂತಹ ಸ್ಥಳದಲ್ಲಿ ವಿಶೇಷವಾಗಿರುವಂತಹ ಆಸನ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಅವರ ಇಕ್ಕೆಲಗಳಲ್ಲಿ ಹಾಸ್ತಿನೆಯನ್ನ ಗೌರವಿಸುವಂತಹ ಅನೇಕ ಮಾಂಡಲಿಕ ಅರಸರುಗಳಿಗೆ ವ್ಯವಸ್ಥೆಯನ್ನ ಮಾಡಿದ್ದೇನೆ. ಭೀಷ್ಮ ದ್ರೋಣ ಮುಂತಾದ ಹಿರಿಯವರಿಗೆ ನನ್ನ ಬಲಭಾಗದಲ್ಲಿ ಸಿಂಹಾಸನವನ್ನ ವ್ಯವಸ್ಥೆಗೊಳಿಸಿದ್ದೇನೆ. ಇಷ್ಟಾದ್ರೆ ಸಾಕೆ, ಸಾಕಾಗಲಿಕ್ಕಿಲ್ಲ. ಎದುರ್ಭಾಗದಲ್ಲಿ ನೋಟಕರಿಗಾಗಿಯೇ ವಿಶೇಷವಾಗಿರುವಂತಹ ಆಸನದ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಸಭಾವಲಯದಿಂದ ರಾಜಬೀದಿಯವರೆಗೂ ರತ್ನ ಕಂಬಳಿಯನ್ನ ಹಾಕಿದ್ದೇನೆ. ಅರಮನೆಯಲ್ಲಿರುವಂತಹ ಮುತ್ತು, ರತ್ನ, ವಜ್ರ, ವೈಡೂರ್ಯ ಮುಂತಾದಂತಹ ಬೆಲೆ ಬಾಳುವಂತಹ ಸುವಸ್ತುಗಳನ್ನ ಈ ರತ್ನ ಕಂಬಳಿಯ ಮೇಲೆ ಚಲ್ಲಿ ಅಲಂಕಾರ ಮಾಡಿದ್ದೇನೆ. ಬರುವಂತಹ ಕೃಷ್ಣನ ದೌರ್ಬಲ್ಯವನ್ನ ಗುರುತಿಸಿದಂತಹ ನಾನು ಈ ಸಭಾವಲಯದ ಗೋಡೆಗಳ ಮೇಲೆ ತರುಣಿಯರ ತೈಲ ಚಿತ್ರವನ್ನ ಕೆತ್ತಿಸಿದ್ದೇನೆ. ಅಷ್ಟೇ ಅಲ್ಲ, ಒಳ ಬರುವಂತ ಕೃಷ್ಣ ತಾನೇನಾದ್ರೂ ಚಮತ್ಕೃತಿಯನ್ನ ತೋರುವುದಕ್ಕೆ ಮುಂದಾದ ಅಂತ ಆದ್ರೆ ಅವನನ್ನ ಅಲ್ಲಿಯೇ ಮುಗಿಸುವುದಕ್ಕಾಗಿ ಬಿಚ್ಚುಗತ್ತಿಯ ಭಟರನ್ನ ನಿಲ್ಲಿಸಿದ್ದೇನೆ. ಇನ್ನು ಸಭಾಸ್ಥಳದ ಮಧ್ಯಭಾಗದಲ್ಲಿ ವಿಶೇಷವಾಗಿರುವಂತಹ ವೇದಿಕೆಯನ್ನ ನಿರ್ಮಾಣ ಮಾಡಿ ಆ ವೇದಿಕೆಯ ಸುತ್ತಲೂ ಬಂಗಾರದ ನಾಣ್ಯಗಳನ್ನ ಪೊಡಿಸಿ ಅಲಂಕರಿಸಿದ್ದೇನೆ. ಅಷ್ಟಾದ್ರೆ ಸಾಕೆ, ಸಾಕಾಗ್ಲಿಕ್ಕಿಲ್ಲ. ಕೃಷ್ಣನ ದೌರ್ಬಲ್ಯವನ್ನ ಗುರುತಿಸಿರುವಂತಹ ನಾನು ಪರಿಣಿತ ನರ್ತಕಿಯರನ್ನ ಕರೆಸಿದ್ದೇನೆ. ಅಂತಹ ನರ್ತಕಿಯರಿಂದ ವಾದ್ಯ ದೌರ್ಬಲ್ಯದ ಜೊತೆಯಲ್ಲಿ ಶ್ರೇಷ್ಠವಾಗಿರುವಂತಹ ನರ್ತನ ವ್ಯವಸ್ಥೆಯನ್ನ ಮಾಡಿ ಇಡೀ ಸಭೆಯನ್ನ ನೋಡಿದಾಗ ಜನರೆಲ್ಲ ಆಡಿಕೊಳ್ತಾ ಇದ್ದಾರೆ. ಸುರಾಪನ ಸಭೆಗೆ ಸಮಾನವಾಗಿರುವಂತಹ ವಡ್ಡೋಲಗ ಇಂದು ಕುರುಭುವನ ವಡ್ಡೋಲಗ ಎನ್ನುವುದನ್ನು ಇಷ್ಟಾದ ಮೇಲೆ ಇನ್ಯಾಕೆ ತಡ? ಬರುವ ಕೃಷ್ಣನನ್ನ ಸ್ವಾಗತಿಸುವುದಕ್ಕಾಗಿ

0: ವಿದುರ.
1: ಕೃಷ್ಣ,
0: ಚಾರಕನೋರ್ವ ಬಂದು ಹೇಳಿದ ಮೇಲೆ ನಿನ್ನನ್ನು ಕರೆದುಕೊಂಡು ಹೊರಟು ಬಂದಾಗ ಪರಶುಧರ, ಕಣ್ವ, ನಾರದಾದಿ ಮುನಿಗಳೆಲ್ಲ ನಮ್ಮನ್ನ ಬಂದು ಸೇರಿದ್ದಾರೆ. ಹಸ್ತಿನೆಯ ಸಜ್ಜನ ಸಮುದಾಯವು ನಮ್ಮೊಂದಿಗೆ ಬರುತ್ತಾ ಇದೆ. ಹೀಗೆ ಎಲ್ಲರನ್ನ ಕೂಡಿಕೊಂಡು ರಾಜಬೀದಿಯನ್ನು ದಾಟಿ ಸಭಾವಲಯದ ದ್ವಾರದವರೆಗೆ ಬಂದಿದ್ದೇವೆ. ನೋಡಿದೆಯಾ ವಿದುರ,

ವಿದುರ, ಬುದ್ಧಿಶೂನ್ಯನಾದ ಈ ಸುಯೋಧನ ಅರಮನೆಯ ಸಂಪೂರ್ಣ ಭಂಡಾರವನ್ನ ಸಭಾ ನಿರ್ಮಾಣಕ್ಕೆ ವ್ಯಯ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿರುವುದು ಬಂದ ಉದ್ದೇಶವನ್ನ ಮರೆತ ಕೃಷ್ಣ ಓಡಿ ಹೋಗಲಿ ಎಂದು. ಹೀಗೆ ನೋಡಿದರೆ ಈತ ಒಳ್ಳೆಯವನೇ ಆಗಿದ್ದ, ಆದರೆ ಕೇಡುಗರ ಒಡನಾಡಿ ಕೆಟ್ಟ. ಇವನ ಇಕ್ಕೆಲಗಳಲ್ಲಿರುವ ದುಷ್ಟಕೂಟಗಳನ್ನ ಒಮ್ಮೆ ನೋಡು. ಕರ್ಣ ಎಂದರೆ ಕಿವಿ, ಕೆಟ್ಟದ್ದನ್ನೇ ಕೇಳಿದರೆ ಇವ ಹೇಗೆ ಒಳ್ಳೆಯವನಾಗುವುದಕ್ಕೆ ಸಾಧ್ಯ ಹೇಳು. ಇನ್ನು ಶಕುನಿ, ಮಧ್ಯದ ಒಂದಕ್ಷರವನ್ನ ತೆಗೆದರೆ ಇವನು ನಿಜವಾಗಿಯೂ ಕುರುಕುಲಕ್ಕೆ ಹಿಡಿದ ಶನಿ. ದುಶ್ಯಾಸನ, ಯಾವ ಕೆಟ್ಟ ಶಾಸನವನ್ನು ಹೇಳಿದರೂ ಯೋಚಿಸದೇ ಮಾಡುವವ. ಮತ್ತೆ ಸೈಂಧವ, ಸೈಂಧವ ಎಂದರೆ ಉಪ್ಪು ಎಂದರ್ಥ. ಕೌರವನೆಂಬ ಪದಾರ್ಥಕ್ಕೆ ಈ ಉಪ್ಪು ಹೆಚ್ಚಾಗಿ ಇಡೀ ಅಡುಗೆಯ ರುಚಿಯೇ ಕೆಟ್ಟು ಹೋಗಿದೆ. ವಿದುರ, ಈ ಹಿಂದೆಯೂ ನೀನು ಕುರುಸಭೆಯನ್ನು ಕಂಡವ. ಅಂದಿನ ಮತ್ತು ಇಂದಿನ ವ್ಯತ್ಯಾಸವನ್ನು ನೋಡುತ್ತಾ ಇನ್ನಷ್ಟು ಮುಂದಕ್ಕೆ ಹೋಗೋಣ.

ನೋಡಲು ಅರ್ಥವನ್ನ ಒಯ್ಯುತ್ತೇನೆ ಎನ್ನುವಂತ ಅತುಲವಾಗಿರುವಂತ ವಿಶ್ವಾಸದಿಂದ ಬರುತ್ತಿರುವಂತ ಒಬ್ಬ ರಾಯಭಾರಿಯನ್ನ ನೋಡಿ ರಾಜಸಭೆಯನ್ನ ಹೇಗೆ ಪ್ರವೇಶ ಮಾಡಬೇಕು ಎನ್ನುವಂತ ಪ್ರಾಥಮಿಕವಾದ ಕಲ್ಪನೆಯೂ ಸಹಿತ ಈತನಿಗೆ ಇಲ್ಲ. ಕುಲವಿಹೀನರಾಗಿ

0: ಕೂಡಿಕೊಂಡು ಅನೇಕ ಋಷಿಗಳವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಒಬ್ಬ ರಾಯಭಾರಿಯಾಗಿ ಬರುತ್ತಾ ಇದ್ದಾನೆ ಅಂತ. ಆದ್ರೆ ಇದು ಕುರುಕುಲೇಶನ ಸಭೆ, ಇಲ್ಲಿಗೆ ಹೇಗೆ ಬರಬೇಕು ಎನ್ನುವಂತಹ ಗೌರವಪೂರ್ಣವಾಗಿರುವಂತಹ ನಡತೆಯು ಕೂಡ ಈತನಿಗೆ ಇಲ್ಲವೇ ಇಲ್ಲ. ಧರ್ಮರಾಜನ ರಾಯಭಾರಿಯಂತೆ ಬರಲಿ ನೋಡೋಣ, ಅರ್ಥ ರಾಜ್ಯವನ್ನು ಒಯ್ಯುತ್ತೇನೆ ಎನ್ನುವಂತಹ ಅಭಿಮಾನದಿಂದ ಮುನ್ನುಗ್ಗಿ ಬರುವಂತಹ ಈ ಕೃಷ್ಣನನ್ನ ಭೂತಲೇಶನಾಗಿರುವಂತಹ ಈ ಸುಯೋಧನ ಯಾವ ಕಾರಣಕ್ಕೂ ಸಹಿತ ಮಾತನಾಡಿಸುವವನಲ್ಲ. ಅಷ್ಟೇ ಅಲ್ಲ, ಈ ಸಭೆಯಲ್ಲಿ ಯಾರಾದರೂ ಕೃಷ್ಣನನ್ನ ಮಾತನಾಡಿಸಿರಲಿ ಅಂತಾದ್ರೆ ಅಂತವರಿಗೆ 10 ಮಣ ಬಂಗಾರ ತಂಡ ಮಾತನಾಡಿಸೋದಿಲ್ಲ ನೋಡ್ತೇನೆ ನೋಡ್ತೇನೆ.
1: ವಿದುರ, ಗರ್ವದ ಗಿರಿಯನ್ನ ಏರಿ ಕುಳಿತ ಈತ ನಮ್ಮನ್ನು ಮಾತನಾಡಿಸುವ ಹಾಗೆ ಕಾಣಿಸುತ್ತಾ ಇಲ್ಲ. ಘನಮದೋನ್ಮತದಿಂದ ಕುಳಿತ ಈ ಬಣಗುರಾಯನ ಗರ್ವವನ್ನ ಇಳಿಸಲೇಬೇಕು. ಇದೋ ನೋಡು, ನನ್ನ ಬಲಗಾಲಿನ ಅಂಗುಷ್ಟದ ತುದಿಯಿಂದ ಈ ಭೂಮಿಯನ್ನ ಸ್ವಲ್ಪ ಒತ್ತಿದ್ದೇನೆ. ಈಗ ಇವನ ಪರಿಸ್ಥಿತಿ ಏನಾಗುತ್ತದೆ ಎಂಬುದನ್ನ ನೋಡು.
2: ನೋಡಿದೆ ಸ್ವಾಮಿ, ಇದೋ ನಿನ್ನ ಪದಮೂಲದಲ್ಲಿ ಬಂದು ಬಿದ್ದಿದ್ದಾನಲ್ಲ.
1: ಈಗ ಇವನನ್ನು ಮಾತನಾಡಿಸುತ್ತೇನೆ. ಓ ಕೌರವೇಶ್ವರ, ಏನಯ್ಯ ಇದು?

ಇದುವರೆಗೂ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನರಸಿಂಹ ಭಟ್ ಕುಂಕಿ ಮನೆ ಯಲ್ಲಾಪುರ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ಶ್ರೀಕೃಷ್ಣ ಸಂಧಾನ ಇದರ ಮೊದಲ ಭಾಗವನ್ನು ಆಲಿಸಿದಿರಿ. ಮುಂದುವರೆದ ಭಾಗವನ್ನ ಮುಂದಿನ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಅಂತ ಹೇಳ್ತಾ ಕೇಳಿದರೆ ಸಮಯ 9:59:20. 10 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ.

ಇನ್ನೀಗ ಅಧಿಕ ಮಾಸದ ಮಹತ್ವ ಅನಘಾ ಪ್ರಸಾದ್ ಅವರಿಂದ ಕಥಾ, ಜೊತೆಗೆ ಕೀಬೋರ್ಡ್ ನುಡಿಸಿದ್ದಾರೆ ಜೆ ಶ್ರೀನಿವಾಸಯ್ಯ, ಕೊಳಲು ನುಡಿಸಿದ್ದಾರೆ ಡಿಎ ಸುನಿಲ್ ಹಾಗೂ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ ಸರಿಯಾಗಿ 10:52. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಧ್ರುವತಾರೆ ಚಿತ್ರದ ಗೀತೆಗಳನ್ನ. ಕೇಳಿಬರುವ ಸ್ವರಗಳು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರವು.

ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರ ಸ್ವರಗಳಲ್ಲಿ ಧ್ರುವ ತಾರೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಗೀತ ಸಾಹಿತಿ ಜಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್ ಅವರದಾಗಿತ್ತು. ಮುಂದಿನ ಗೀತೆ ಅನ್ನಪೂರ್ಣ ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

ಎಸ್ ಜಾನಕಿಯವರ ಸ್ವರದಲ್ಲಿ ಗಾಳಿ ಮಾತು ಚಿತ್ರದ ಗೀತೆಯನ್ನ ಕೇಳೋಣ. ಜೀವದಯ ಶಂಕರ್ ಅವರ ಗೀತೆ ರಚನೆಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು.

ಪ್ರೇಮ ಪರ್ವ ಚಿತ್ರದ ಗೀತೆ ಎಸ್ ಜಾನಕಿ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಇದೀಗ ಆಲಿಸೋಣ. ಗೀತ ರಚನೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರದು, ಸಂಗೀತ ರಾಜನ್ ನಾಗೇಂದ್ರ.

0: ಮಂಜುಳಾ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರಗಳಲ್ಲಿ ಕೇಳೋಣ ಮದುವೆ ಮಾಡೋ ತಮಾಷೆ ನೋಡೋ ಚಿತ್ರದ ಈ ಗೀತೆಯನ್ನ.
1: ಗಂಡ ಹೆಂಟೆ, ಗಂಡ ಹೆಂಟೆ, ಗಂಡ ಹೆಂಟೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ದೊರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಕಾರ್ಯಕ್ರಮದ ಕಡೆಯ ಗೀತೆ ಕಲ್ಯಾಣ ಮಂಟಪ ಚಿತ್ರದ್ದು. ಕೇಳಿಬರುವ ಸ್ವರ ಡಾಕ್ಟರ್ ರಾಜ್ಕುಮಾರ್ ಅವರದು.
1: ಅಯ್ಯೋ ಅಯ್ಯೋ ಮಂಕೆ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ? 9

4.44 ಮೀಟರ್ಗಳು ಅಂದರೆ 675 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 101.4 ಹಾಗೂ 103.5 ಮೆಗಾ ಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:51. ಆತ್ಮೀಯ ಕೇಳುಗರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.